ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 11ನೇ ತಾರೀಕು ಸೋಮವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.1 ಮೆಗಾಹರ್ಟ್ಸ್. ಈಗ ವೇಳೆ 5:59:04. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಭಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11:10ಕ್ಕೆ ಗುಜರಾತ್ನ ಪ್ರಭಾಸ್ ಪಠಾಣ್ನಲ್ಲಿರುವಂತಹ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಸೋಮನಾಥ ಅಮೃತ ಪರ್ವ ಸಂದರ್ಭದಲ್ಲಿ ಗೌರವಾನ್ವಿತರಾದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಇದರ ನೇರ ಪ್ರಸಾರವನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ. ಈ ಬೆಳಗ್ಗೆ 6:10ಕ್ಕೆ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಹೆಚ್ಎಂ ಸುರೇಶ್ ಅವರಿಂದ, 6:35ಕ್ಕೆ ಡಾ ಗುರುರಾಜ್ ಕರ್ಜಿಗಿ ಅವರಿಂದ ಕರುಣಾಳುಬಾ ಬೆಳಗ್ಗೆ ಕಥನಗಳು, ಸಂಜೆಗೆ ನಂಬಿಕೆ ಇದ್ದರೆ ಕಾರ್ಯವು ಸಫಲವಾಗುವುದು, 6:40ಕ್ಕೆ ನೇಗಿಲ ಮಿಡಿತ, ಜೇನು ಪ್ರಭೇದಗಳ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಆರ್ ಗಿರೀಶ್ ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಿಲಿ ಶಿವಮೊಗ್ಗ, 6:45ಕ್ಕೆ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜನರಲ್ಲಿ ಜಾಂಡಿಸ್ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಅರುಣ್ ಕುಮಾರಿಯು, 6:50ಕ್ಕೆ ಸುದ್ದಿ ಮಿಂಚು, 7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಚಿತ್ರಗೀತೆಗಳನ್ನು ಆಲಿಸಬಹುದು, 8:45ಕ್ಕೆ

ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ. 11:30ಕ್ಕೆ ಸೇವಾ ಮಾಹಿತಿ. 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಪಾರ್ವತಿ ಸೋಬಾನೆ ಪದ ನಡೆಸಿಕೊಡುತ್ತಾರೆ. ಕಡೂರು ತಾಲೂಕು ಬಸೂರು ಗ್ರಾಮದ ಶ್ರೀಮಲ್ಲಿಯಮ್ಮ ಮತ್ತು ತಂಡದವರು. 11:55ಕ್ಕೆ ಆರೋಗ್ಯ ಅಡಿಕೆ ಕಾರ್ಯಕ್ರಮದಲ್ಲಿ ಮಹಿಳೆ ಆರೋಗ್ಯಯುತ ಮಾಡುವ ಕ್ರಮಗಳು ಹಾಗೂ ಅಡಿಕೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವಂತಹ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡಿಗೆ ನಡೆಸಿಕೊಡುತ್ತಾರೆ ಸೌಮ್ಯ ಅಶ್ವಥ್. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಮಧ್ಯಾಹ್ನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಹಾಗೂ ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮಟೋ ಆನ್ಕಾಲಜಿಸ್ಟ್ ಡಾ ತರಂಗಿಣಿ ದುರ್ಗಪ್ಪ ಮತ್ತು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು ಹಾಗೂ ಮಕ್ಕಳ ತಜ್ಞರಾದ ಡಾ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. 1 ಗಂಟೆಗೆ ಪ್ರಗತಿಪಥ, 1:20ಕ್ಕೆ ಚಿತ್ರಗೀತೆಗಳು, 4 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 6:30ಕ್ಕೆ ಅವಲೋಕನ, 6:51ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಕೃಷಿ ಕುರಿತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಅವುಗಳ ಸದ್ಬಳಕೆ 2026ರ ಕುರಿತು ಮಾಹಿತಿ. ರಾತ್ರಿ 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ, ಶಿವನು ಹಾಲಾಹಲವನ್ನು ಸೇವಿಸಿ ಶ್ರೀಕಂಠನಾಗಿ ನೆಲೆಸಿರುವಂತಹ ಕ್ಷೇತ್ರವೇ ನಂಜನಗೂಡು. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪುರಾತನ, ಅಂದರೆ ಇದು 170 ಅಡಿ ಎತ್ತರ, 7 ಅಂತಸ್ತಗಳನ್ನು ಹೊಂದಿದ್ದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮೈಸೂರಿನ ಒಡೆಯರಾದ 3ನೇ ಕೃಷ್ಣರಾಜರ ಪತ್ನಿ ದೇವರಾಜಮ್ಮಣ್ಣಿ ನಂಜುಂಡೇಶ್ವರ ದೇವಾಲಯವನ್ನ ಮತ್ತಷ್ಟು ವಿಸ್ತರಿಸಿದರು ಎಂದು ಕೂಡ ಹೇಳಲಾಗುತ್ತೆ. ಈ ಸನ್ನಿಧಿಯಲ್ಲಿ ವಿಷ್ಣು ಕಲ್ಯಾಣ ನಡೆದಿದೆ ಎನ್ನುವಂತಹ ಕಥೆಯನ್ನು ಕೂಡ ನೀವು ಕೇಳಿರಬಹುದು. ಇನ್ನು ವಿಷ್ಣುವಿನ ಅವತಾರಗಳಲ್ಲಿ ಒಂದಾದಂತಹ ಪರಶುರಾಮನು ತನ್ನ ಮಾತೃಹತ್ಯೆ ದೋಷವನ್ನ ಈ ಸ್ಥಳದಲ್ಲಿ ಕಳೆದುಕೊಂಡನು ಎನ್ನುವಂತಹ ಕಥೆಯನ್ನು ಕೂಡ ಹೇಳಲಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಬಾಳಪ್ಪ ಹುಕ್ಕೇರಿ ಅವರ ಧ್ವನಿಯಲ್ಲಿ ಕೇಳೋಣ ಬಸವೇಶ್ವರರ ವಚನ, ಭಕ್ತಿ ಇಲ್ಲದ ಬಡವನಾನು.

ಸ್ಟುಡಿಯೋ ಸಮಯ 6:51. ಶ್ರೋತೃಗಳೇ, ಕಾರ್ತಿಕ ಮಾಸದಲ್ಲಿ ಮತ್ತು ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವಂತಹ ಪಂಚ ಮಹಾರಥೋತ್ಸವ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಇದು 1000 ವರ್ಷಗಳಷ್ಟು ಹಳೆಯದಾಗಿದ್ದು ಮೈಸೂರು ಒಡೆಯರು, ಹೊಯ್ಸಳರು ಹಾಗೂ ದಳವಾಯಿ ವಿಕ್ರಮರಾಯರಿಂದ ಅಭಿವೃದ್ಧಿಪಡಿಸಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಈ ದೇವಸ್ಥಾನದಲ್ಲಿ ಶಿವನಿಗೆ ಎಳ್ಳು ಪೂಜೆ, ಅಭಿಷೇಕ ಸೇವೆಗಳು ನಿತ್ಯ ನಡೆಯುತ್ತವೆ ಅಂತ ಹೇಳಲಾಗುತ್ತೆ. ಇನ್ನು ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ವೃಂದಗಾನದಲ್ಲಿ ಮುತ್ತಯ್ಯ ಭಾಗವತರು ರಚಿಸಿರುವಂತಹ

ಇನ್ನು ನಂಜನಗೂಡು ಆರಂಭಿಕ ಹೆಸರು ಏನು ಅಂತ ಹೇಳಿದ್ರೆ ಗರಳಪುರಿ ಅಂತ. ಪುರಾಣ ಕಾಲದಲ್ಲಿ ಕೇಶಿ ಎನ್ನುವಂತಹ ರಾಕ್ಷಸನು ಇದ್ದನು ಅಂತ ಹೇಳಲಾಗುತ್ತೆ. ಆತ ಮನುಷ್ಯರಿಗೆ ದೇವರು ದೇವತೆಗಳಿಗೆ ಕಿರುಕುಳವನ್ನ ನೀಡಲಾರಂಭಿಸ್ತಾನೆ. ಆ ಸಮಯದಲ್ಲಿ ಅವರು ಶಿವರ ಮೊರೆಯನ್ನ ಹೋಗ್ತಾರೆ. ಆಗ ಶಿವನು ಗರಳಪುರಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷನಾಗಿ ಈ ಕೇಶಿ ರಾಕ್ಷಸನನ್ನ ಸಂಹಾರ ಮಾಡುವ ಮೂಲಕ ದೇವರು ಮತ್ತು ಲೋಕವನ್ನ ರಕ್ಷಿಸಿದನು ಎಂದು ಹೇಳಲಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ಉರಿಲಿಂಗ ಪೆತ್ತಿಗಳವರ ವಚನ ಅಮೃತ ಸೇವನೆ. ಹಾಡಿದ್ದಾರೆ ಬಿ ಆರ್ ಗೀತಾ ಮತ್ತು ವಸಂತ ರಾಮಾನುಜಂ.

ಶ್ರೋತೃಗಳೇ, ಇದುವರೆಗೆ ನಂಜನಗೂಡಿನ ಶ್ರೀಕಂಠೇಶ್ವರ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರದ ಕುರಿತು ಕಿರು ಮಾಹಿತಿಯನ್ನ ತಿಳಿದುಕೊಂಡ್ವಿ. ಇಲ್ಲಿಗೆ ಈ ದಿನದ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗತ್ತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ

0: ಆಕಾಶವಾಣಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
1: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ, ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು

0: ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವೂ ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನವನ್ನ ಆಲಿಸುವಿರಿ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಗುರುರಾಜ್ ಕಚ್ಚಿಗಿ ಅವರಿಂದ ಕರುಣಾಳುಪ ಬೆಳಿಗ್ಗೆ ಕಥನಗಳು.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ.
2: ಈ ನಂಬಿಕೆ ಅನ್ನುವಂಥದ್ದು ಎಂಥ ಕೆಲಸ ಮಾಡ್ತದೆ ಅಂತ ನನಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಇದು ಸುಮಾರು 25 ವರ್ಷಗಳ ಹಿಂದೆ ಆದಂತಹ ಘಟನೆ. ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ ಊರಿಗೆ. ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದ್ವಿ ರಜೆಗೆ ಅಂತ. ದೊಡ್ಡ ಮನೆ ಅದು, ವಾಡೆ ಅಂತ ಕರೀತಾರೆ ಅಲ್ಲೆಲ್ಲ. ಎಷ್ಟು ದೊಡ್ಡ ಮನೆ ಅಂದ್ರೆ ಮುಂದೆ ಕೂಗಿದ್ರೆ ಹಿಂದಿನ ಅಡಿಗೆ ಮನೆಗೂ ಕೇಳಿಸಲ್ಲ, ಅಷ್ಟು ದೊಡ್ಡ ಮನೆ ಅದು. ಆಯ್ತು, ಇರೋ ವಾಸ ಮುಗಿತು, ಇನ್ನು ವಾಪಸ್ ಬೆಂಗಳೂರಿಗೆ ಬರಬೇಕು, ಸಾಮಾನು ಎಲ್ಲ ಹಾಕ್ಬೇಕಲ್ಲ, ಲಗೇಜ್ ತಗೊಂಡು ನಾನು ಕಾರ್ ಹತ್ರ ಬರಬೇಕು ಅಂತ ಹೊರಡ್ತಾ ಇದ್ದೆ. ನನ್ನ ಹೆಂಡತಿ ಕೇಳಿದ್ದು, ಮಗ ಇಲ್ಲಿ ಅಂತ. ನನ್ನ ಎರಡನೇ ಮಗ ಪುಟ್ಟ ಹುಡುಗ, 1.5 ವರ್ಷ 2 ವರ್ಷ ಇರಬೇಕು ಅವನಿಗೆ. ಅವನು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ ಅವನು? ಊರಿಗೆ ಹೋಗೋತಿ, ಎಲ್ಲಿ ಹೋದ್ನಪ್ಪ ಇವನು? ಮನೆಯಲ್ಲಿ ಹುಡುಕ್ಬೇಕಲ್ಲ, ಎಲ್ಲಿ ಹೋದ ಹುಡುಕ್ರಿ ಅಂತ ಹೇಳಿದೆ. ಎಲ್ಲ ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ. ನಾನು ಆಯ್ತು ಬಿಡು, ಈ ಸೂಟ್ ಕೇಸ್ ಆದ್ರೆ ಇಟ್ಟು ಬರೋಣ ಅಂತ ಹೇಳಿ 2 ಸೂಟ್ ಕೇಸ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ. ನಿಮ್ಗೆ ಗೊತ್ತಿದೆ, ಹಳ್ಳಿಯಲ್ಲಿ ಈ ವಾಡೆ ಮನೆ ಅಂತಂದ್ರೆ ದೊಡ್ಡ ಬಾಗಿಲು, ಅದ್ರ ಎರಡು ಪಕ್ಕನು ದೊಡ್ಡ ಕಲ್ಲಿನ ಕಟ್ಟೆ ಇರ್ತದೆ ಎರಡು ಕಡೆನು. ಅದು ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡೋದು ಆಗ್ಲಿ, ರೈತರು ಬಂದ ಕೂತ್ಕೊಳ್ಳೋದಾಗ್ಲಿ ಇರ್ತದೆ, ದೊಡ್ಡ ಕಟ್ಟೆ ಅದು, ಕಲ್ಲಿನ ಕಟ್ಟೆ. ನಾನು ಹೊರಗಡೆ ಬಂದು ನೋಡ್ತೇನೆ, ಎಡಗಡೆ ಕಟ್ಟಿನಲ್ಲಿ ನನ್ನ ಮಗ ನಿಂತ್ಕೊಂಡಿದ್ದಾನೆ. ನಾನು ಒಳಗಡೆ ಕೂ ಹೇಳಿದೆ, ಇಲ್ಲೇ ಇದನ್ ಬಿಡುವನು ಅಂತ ಹೇಳಿದೆ. ಹೇಳಿ ಅವನ ಕಡೆ ತಿರುಗೋ ಹೊತ್ತಿಗೆ ಅವನು ಏನ್ ಮಾಡಿದ ಅಂದ್ರೆ, ಅಪ್ಪ ಅಂದು ಹಾರ್ಕೊಂಬಿಟ್ಟ. ನನಗ್ ಭಯ, ಹಾರ್ಕೊಂಬಿಟ್ಟ ಹುಚ್ಚ. ನಾನು ಹಿಡ್ಕೊಳ್ದೆ ಹೋದ್ರೆ ಅವನ್ ಮುಖ ಹೋಗಿ ಎದುರಿಗಿನ ಕಟ್ಟೆ ಹೊಡೆದ್ರೆ ಏನಾಗಿರ್ಬೇಕು ಮುಖಕ್ಕೆ? ತಕ್ಷಣ ಎರಡೂ ಕೈ ಏನ್ ಸೂಟ್ ಕೇಸ್ ಅನ್ ಬೆಳೆಸ್ಬಿಟ್ಟು ಕಪ್ ಅಂತ ಹಿಡ್ಕೊಂಡು ಅಪ್ಕೊಂಬಿಟ್ಟೆ. ಏನೋ ದಡ್ಡ, ಹಿಂಗ್ ಹಾರ್ಕೊಂಬಿಟ್ಟೆ ಅಲ್ಲೋ ನೀನು, ನಾನು ಹಿಡ್ಕೊಳ್ದಿದ್ರೆ ಏನಾಗ್ತಿತ್ತು ಹೇಳೋದು ನಿನಗೆ? ನಿನ್ ಮುಖ ಬಡಿತಿರ್ಲಿಲ್ಲ ಹೋಗಿ ಕಟ್ಟೆಗೆ ಅಂತ ಕೇಳಿದೆ. ಮುಗ್ಧವಾಗಿ ಮಗು ನಗು ಹಾಗೆ ಅವ್ನ ನಕ್ಕ ಬಿಟ್ಟು ಹೇಳ್ದ, ನೀನ್ ಹಿಡ್ಕೊಳ್ತಿ ಅಂತ ನನ್ ಖಾತ್ರಿ ಇತ್ತು ಅಂತ, ನೀ ಹಿಡ್ಕೊಳ್ತೀಯ ಅಂತ ಖಾತ್ರಿ ಇತ್ತು ಅಂತ ಹಾರದೆ ಅಂದ. ನನಗೆ ಒಂದು ಕ್ಷಣ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಹುಡುಗನ್ಗೆ ಅದೆಷ್ಟು ನಂಬಿಕೆ ಇದೆ ನೋಡಿ, ನಾ ಹಿಡ್ಕೋತೀನಿ ಅಂತ. ಅವನ್ ಚಿಂತೆನೆ ಮಾಡ್ಲಿಲ್ಲ, ಹಾರ್ಕೊಳ್ಳೋದು ಅವನ್ ಕೆಲಸ, ಹಿಡ್ಕೊಳ್ಳೋದು ನನ್ ಕೆಲಸ. ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಮಗು ಹಾರ್ಕೊಂಡ್ಬಿಡ್ತಲ್ಲ, ನನ್ ಬೇರೆ ಹಾದಿ ಇಲ್ಲ, ಹಿಡ್ಕೊಳ್ಲೇಬೇಕು ಅವನ್ನ. ಆತರ ಈ ಘಟನೆ ನನ್ ಮೇಲೆ ಎಷ್ಟು ಪರಿಣಾಮ ಬೀರ್ತು ಸ್ವಲ್ಪ ದಿವಸದ ಮೇಲೆ ಅಂದ್ರೆ, ನಾವು ನಂಬಿಕೆಗಳನ್ನ ಗಟ್ಟಿಯಾಗಿ ಇಟ್ಕೊಂಡ ಕೆಲಸ ಆಗ್ತದೆ ಅಂತ. ದೇವರಿದ್ದಾನೆ ಅಂತ ನಂಬ್ಕೋಬೇಕು. ದೇವರಿದ್ದಾನೆ ಅಂತ ಆ ಮಗು ಯಾವ ನಂಬಿಕೆಯಲ್ಲಿ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂತೋ, ಅದೇ ನಂಬಿಕೆಯಲ್ಲಿ ಭಗವಂತ ನಮ್ಮನ್ನ ಕಾಪಾಡ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಹಾರ್ಕೊಂಡ್ರೆ ಅದು ಭಗವಂತನ ಜವಾಬ್ದಾರಿ, ಹಿಡ್ಕೊಳ್ತಾನೆ. ನನ್ನ ನಂಬಿಕೆ ಇದೆ ಅದು. ಆದ್ರೆ ನಾವು ನಂಬಿಕೆ ಇಲ್ಲದ ಜನ, ದೇವರಿದ್ದ

0: ತಾನೋ ಇಲ್ವೋ, ಹಿಡ್ಕೊಳ್ತಾನೋ ಇಲ್ವೋ, ಅವನೇನ್ ಬಿಸಿ ಆಗಿದ್ದಾನೋ, ಮರ್ತ್ಬಿಟ್ರೆ ಏನ್ ಗತಿ ಅಂತ ಹಾರ್ಕೊಂಡ್ರೆ ಯಾರು ಹಿಡ್ಕೊಳ್ಳಲ್ಲ ನಿಮ್ಮನ್ನ. ಅತ್ಯಂತ ಖಚಿತವಾದ ನಂಬಿಕೆಯಲ್ಲಿ ಯಾವ ಕೆಲಸ ಮಾಡಿದ್ರು ಕೂಡ ಅದಾಗ್ತದೆ ಅಂತ ಎರಡು ದೃಷ್ಟಿಯಲ್ಲಿ ನೋಡುವಂತಹದ್ದು. ಒಂದು ವೈಜ್ಞಾನಿಕವಾಗಿ ನೋಡುವಾದ್ರೆ ಖಚಿತವಾದ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬಂದಾಗ ಅಪೂರ್ವವಾದಂತಹ ಆತ್ಮವಿಶ್ವಾಸವನ್ನ ಹುಟ್ಟಿಸುತ್ತೆ, ಆಗ ಯಾವ ಕೆಲಸವೂ ಅಸಾಧ್ಯ ಆಗೋದಿಲ್ಲ. ಎರಡನೇದು ಭಗವಂತ ಇದ್ದಾನೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂಡಾಗ ಹಿಡ್ಕೊಳ್ಳೋದು ಭಗವಂತನ ಜವಾಬ್ದಾರಿ. ಆದ್ರಿಂದ ದಯವಿಟ್ಟು ಆ ನಂಬಿಕೆ ನಮ್ಮಲ್ಲಿ, ನಾ ಮಾಡುವ ಕೆಲಸದಲ್ಲಿ ಆ ಭಗವಂತನಲ್ಲಿ ಇದ್ರೆ ಯಾವ ಕಾರ್ಯ ಕೂಡ ತುಂಬಾ ಸಫಲವಾಗಿ ಆದೀತು ಅನ್ನೋ ನಂಬಿಕೆ ನಂದು.
1: ಕರುಣಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಕೇಳುಗರೇ, ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:45 ಐಎಂಎ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣೆ ಹಾಗೂ ಐವಿಎಫ್ ತಜ್ಞ ವೈದ್ಯರಾದ ಡಾಕ್ಟರ್ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. 9:30 ಪಕ್ಷಿ ಪ್ರಪಂಚ, ಇಂದಿನ ಪಕ್ಷಿ ಪರಿಚಯ ಕೆಂಬೂತ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಆರ್ಕೆ.
4: ನನ್ನ ಹಾಡು ನನ್ನ ಆಯ್ಕೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

0: ആകാശവാണി ഭദ്രാവതി ശിവമൊഗ്ഗ നീക്കിലമിടിത്താം.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
2: ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಜೇನು, ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನನ್ನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು ಒಂದು 3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಜೇನು ಜಾತಿನ ಕೂಡ ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ, ಒಂದೇ ಕುಟುಂಬ ಕಟ್ಟುವಂತದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂತವು. ಸೊ ಇದು ನಮ್ಗೆ ಪ್ರಕೃತಿಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಎತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದ್ರೆ ಹೆಸರಲ್ಲಿ ಹೇಳಿದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ, ಮತ್ತೆ ಇದು ಎತ್ತರ ಪ್ರದೇಶದಲ್ಲಿ ಕೂಡ್ ಕಟ್ಟುವಂತದ್ದು. ಇದನ್ನ ನಾವು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ನೋಡ್ತೀವಿ, ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂತ ಮರಗಳು, ಅಥವಾ ಕೆಲವು ಸತಿ ದೊಡ್ಡ ದೊಡ್ಡ ಟವರ್ ಗಳಿದ್ರೆ ಆ ಟವರ್ ಗಳಿಗೆ ಅಥವಾ ನೀರಿನ ಟ್ಯಾಂಕ್ ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯದಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡ್ಕೊಂಡು ಪರಾಗ ಮತ್ತೆ ಮಕರಂದ ಎರಡೂ ಶೇಖರಣೆ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೇನಲ್ಲಿ ನಮ್ ಸುಮಾರು ಒಂದು 20-25 ಕೆಜಿ ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ, ಯಾಕೆ ಅಂದ್ರೆ ಇದು ಒಂದೇ ಅರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ. ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ, ಇದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಶೆಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು ಮನುಷ್ಯರು ಎಲ್ಲಾರ್ಗು ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆ ಯೋಗ್ಯ ಇಲ್ಲ, ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ ಪೊದೆ ಜೇನು, ಎಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನು ಸಣ್ಣದು, ಸುಮಾರು 1,000-3,000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತೆ ಇದನ್ನು ಒಂದೇ ಅರಿ ಕಟ್ಟುವಂತದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನ ಕೂಡ ನಿರ್ವಹಣೆ ಮಾಡೋದಕ್ಕೆ ಇರ್ತೀವಿ, ಬಿಟ್ಟರೆ ನಾಶ ಮಾಡೋದಕ್ಕೆ ಹೇಳಲ್ಲ. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾತ್ರ ತಳಿ ಅಂತಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತೇಳಿ. ಇದನ್ನ ನಾವು ಉತ್ತು ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನ್ ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದೀವಿ, ಈ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನು ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಅರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಅರಿಗಳು 1-8 ಅರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟುವಂತದನ್ನ ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಅರಿಗಳೇ ಬೇರೆ ಇರುತ್ತೆ, ಕುಟುಂಬದ ಅರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವು ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವು 3 ತಳಿಗಳು, ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು 3 ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು 3 ಚುಚ್ಚು ಅಂತ ಮುಳ್ಳಿದವೆ, ಅಂದ್ರೆ 3 ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚುತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 ಕೆಜಿ ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದ್ವಿ. ಇನ್ನೊಂದು ಮುಜಂಟಿ ಜೇನು ಅಂತ ಕರಿತೀವಿ, ಸ್ಟಿಂಗ್ಲೆಸ್ ಬಿ ಅಂತ ಮಾತಾಡ್ತೀವಿ ಇವತ್ತು, ಟ್ರೈಗೋನ ಇರಿಡಿಪೆನ್ನಿಸ್ ಅಂತ ಕರಿತೀವಿ. ಸೊ ಇದು ಚುಚ್ಚದ ಜೇನು ಅಂತಾನೇ ಹೆಸರುವಾಸಿ ಆಗಿರುವಂತದ್ದು. ಇದನ್ನ ಮುಜಂಟಿ ಜೇನು ಅಂತ ಸುಮಾರು ಜನ ಕರಿತೀವಿ. ನೋಡೋದಕ್ಕೆ ಇರುವೆ ತರ ಇರುತ್ತೆ, ಇರುವೆ ಗಾತ್ರ ಸಣ್ಣ ಹುಳ. ಇದಕ್ಕೆ ಇದರದೇ ಆದಂತ ಪ್ರಾಮುಖ್ಯತೆ ಇದೆ ಈ ತಳಿಗೆ. ಯಾಕೆ ಅಂತಂದ್ರೆ ಗಾತ್ರದಲ್ಲಿ ತುಂಬಾ ಸಣ್ಣ ಹುಳ ಆಗಿರೋದ್ರಿಂದ ಪರಿಸರದಲ್ಲಿ ಸಣ್ಣ ಸಣ್ಣ ಹೂವಿನ ಜಾತಿ ಗಿಡಗಳು ಏನಿದಾವೆ ಯಾವ್ದಕ್ಕೆ ಜೇನುಳ ಹೋಗೋದಕ್ಕಾಗಲ್ಲ ಅಂತ ಹೂಗಳಲ್ಲಿ ಮಕರಂದ ಮತ್ತೆ ಪರಾಗನ ಈ ಒಂದು ಹುಳು ಸಂಗ್ರಹಣೆ ಮಾಡುತ್ತೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಗುಣ ಜಾಸ್ತಿ ಹೇಳ್ತೀವಿ. ಯಾಕೆಂದ್ರೆ ಸಣ್ಣ ಸಣ್ಣ ಕಳೆಗಳಲ್ಲಿ ಅದರದೇ ಆದಂತ ಆಲ್ಕಲೈಡ್ಸ್ ಫ್ಲೇವನೈಡ್ಸ್ ಎಲ್ಲ ಸಿಗೋದ್ರಿಂದ ಆ ಶೇಖರಿಸುವಂತ ತುಪ್ಪ ತುಂಬಾ ಗಟ್ಟಿಯಾಗಿರುತ್ತೆ. ಜೊತೆಗೆ ಇದರಲ್ಲಿ ಆಲ್ಕಲೈಡ್ಸ್ ಅಂಶ ಜಾಸ್ತಿ ಇರೋದ್ರಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಇದನ್ನೇ ಬಳಕೆ ಜಾಸ್ತಿ ಮಾಡ್ತಾರೆ. ವರ್ಷ ಎಲ್ಲ ನಾವು ಸಾಕಾಣಿಕೆ ಮಾಡಿದ್ರೆ ನಮ್ಗೆ 100 ಗ್ರಾಂ ತುಪ್ಪ ಸಿಕ್ಕಿದ್ರೆ ಹೆಚ್ಚಾಗತ್ತೆ ಒಂದು ಗೂಡಿಂದ. ಹಂಗಾಗಿ ಭಾಬಿ ತರ ಎಲ್ಲಿ ಸಿಟಿಲಿ ಇದ್ರು ಕೂಡ ಸಿಟಿಗಳಲ್ಲಿ ಮನೆಗಳ ಹತ್ರನು ಈ ಒಂದು ಸಣ್ಣ ಸಣ್ಣ ಗೂಡುಗಳನ್ನ ತಂದಿಟ್ಕೊಂಡ್ರೆ ನಮ್ಗೆ ಪ್ರಕೃತಿಯಲ್ಲಿ ಪರಾಗಸ್ಪರ್ಶ ಮಾಡಿಕೊಂಡು ಮನೆಗಳ ಹತ್ರ ಇರುವಂತ ಬೆಳೆಗಳಿಗೆ ಇಳುವರಿ ಬರೋದಕ್ಕೆ ಸಪೋರ್ಟ್ ಮಾಡ್ತವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದ.
0: ನೇಕಿಲ ಮಿಡಿತ ಇದುವರೆಗೆ ಪ್ರಸಾರವಾಯಿತು. ಇದುವರೆಗೆ ಜೇನು ಪ್ರಭೆಗಳ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
3: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್, ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅಂದ್ರೆ ಹೊಟ್ಟೆ ವಿಭಾಗ. ಇವತ್ತಿನ ವಿಷಯ ಏನಂದ್ರೆ ಅಮನ ಜಯಂತಿಯಲ್ಲಿ ಕಾಮಾಲೆಗೆ ಏನೇನ್ ಕಾರಣ ಇರ್ಬೋದು. ಮೊದಲನೇ ಕಾರಣ ಏನಿರ್ಬೋದು ಅಂದ್ರೆ ಗಾಲ್ ಬ್ಲಡರ್ ಸ್ಟೋನ್ ಅಂದ್ರೆ ಗಾಲ್ ಬ್ಲಡರ್ ಕಲ್ಲು. ನಾನು ಹೇಳ್ದಂಗೆ ಎಲ್ರಿಗೂ ಗಾಲ್ ಬ್ಲಡರ್ ಕಲ್ಲಿದ್ದವ್ರಿಗೆಲ್ಲ ಕಾಮಾಲೆ ಇರಲ್ಲ. ಗಾಲ್ ಬ್ಲಡರಿಂದ ಇನ್ಫೆಕ್ಷನ್, ಆ ಸ್ಟೋನ್ ಜೊತೆ ಗಾಲ್ ಬ್ಲಡರ್ ಇನ್ಫೆಕ್ಷನ್ ಯಾವಾಗ ಆಗುತ್ತೋ ಅಂತವರಿಗೆ ಕಾಮಾಲೆ ಬರೋ ಸಾಧ್ಯತೆ ಇರುತ್ತೆ. ಸೊ ಅಕ್ಯೂಟ್ ಕೊಲೆಸಿಸ್ಟೇಟಿಸ್ ಅಂತೀವಿ ಅಂದ್ರೆ ಗಾಲ್ ಬ್ಲಡರ್ ಸ್ಟೋನ್ ಇಂದ ಇನ್ಫೆಕ್ಷನ್ ಆಗಿ ಗಾಲ್ ಬ್ಲಡರ್ ಊದ್ಕೊಳೋದು, ಅಂತವರಿಗೆ ಕಾಮಾಲೆ ಜೊತೆಗೆ ತುಂಬಾ ಹೊಟ್ಟೆ ನೋವಿರುತ್ತೆ, ವಾಂತಿ ಬರುತ್ತೆ, ಹೊಟ್ಟೆ ನೋವಿರುತ್ತೆ. ಅದು ಹೊಕ್ಳದ ರೈಟ್ ಸೈಡ್ ಮೇಲ್ಗಡೆ ಅಂದ್ರೆ ಬಲಭಾಗದ ಮೇಲ್ಗಡೆ ಯಾರಿಗೆ ಜಾಸ್ತಿ ನೋವು ಬರ್ತಿರುತ್ತೋ ಅಂತವರಿಗೆ ಈ ಗಾಲ್ ಬ್ಲಡರ್ ಸ್ಟೋನ್ಸ್ ಸರ್ವೇ ಸಾಮಾನ್ಯ. ಕೆಲವು ಸಲ ಇನ್ಫೆಕ್ಷನ್ ಅದ್ರ ಪಾಡಿಗೆ ಅದೇ ಕಮ್ಮಿ ಆಗ್ಬೋದು, ಕೆಲವು ಸಲ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಆಗ್ತಾ ಪರ್ಫೊರೇಷನ್ ಆಗ್ಬೋದು. ಸೊ ಪರ್ಫೊರೇಷನ್ ಅಂದ್ರೆ ಗಾಲ್ ಬ್ಲಡರ್ ಇಂತ ತೂತಾಗಿ ಆ ಕಲ್ಲು ಹೊರಗೆ ಬೀಳೋದು. ಸೊ ಆ ಪರಿಸ್ಥಿತಿಲಿ ಇದು ಸರ್ಜಿಕಲ್ ಎಮರ್ಜೆನ್ಸಿ, ಮತ್ತೆ ಹೊಟ್ಟೆ ಪೂರ್ತಿ ಇನ್ಫೆಕ್ಷನ್ ಆಡೋ ಸಾಧ್ಯತೆ ಜಾಸ್ತಿ. ಸೊ ಅಂತ ಸಮಯದಲ್ಲಿ ಇಮಿಡಿಯೇಟ್ಲಿ ಪೇಷಂಟ್ ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಆಪರೇಷನ್ ಮಾಡಿಸ್ಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲೇ ಹೊಟ್ಟೆ ನೋವು ಬಂದು ಚೂರ್ ಜಾಂಡಿಸ್ ಇದ್ದಿ ವಾಂತಿ ಬರ್ತಿದ್ರೆ ಪೇಷಂಟ್ ಗೆ ಇಮಿಡಿಯೇಟ್ ಆಗಿ ತೋರಿಸಿ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಪೇಷಂಟ್ ಆಪರೇಷನ್ ವರ್ಗೂ ಹೋಗೋದನ್ನ ತಡಿಬಹುದು. ಸೊ ಇದು ಒಂದ್ ಕಾರಣ. ಇಷ್ಟು ಸರ್ವೆ ಸಾಮಾನ್ಯ ಕಾರಣ ಯಾವ್ದಂದ್ರೆ ಕಾಮನ್ ಬೈಲ್ ಡಕ್ಟ್ ಸ್ಟೋನ್. ಅಂದ್ರೆ ಕಾಮನ್ ಬೈಲ್ ಡಕ್ಟ್ ಅಂದ್ರೆ ಗಾಲ್ ಬ್ಲಡರ್ ಕೆಳಗಡೆ ಒಂದು ನಲ್ಲಿ ತರ ಇರುತ್ತೆ, ಆ ನಲ್ಲಿಲಿ ಯೂಶಲಿ ಬೈಲ್ ಪಾಸ್ ಆಗ್ತಿರುತ್ತೆ. ಗಾಲ್ ಬ್ಲಡರ್ ದ ಕಲ್ಲು ಅಲ್ಲಿಂದ ಜರುಗಿ ನಲ್ಲಿ ಬ್ಲಾಕ್ ಆದ್ರೆ ಅವಾಗ್ಲೂ ಜಾಂಡಿಸ್ ಆಗೋ ಚಾನ್ಸಸ್ ಜಾಸ್ತಿ. ಯೂಶಲಿ 60-80% ಪೇಷಂಟ್ಸ್ ಅಲ್ಲಿ ಬರೀ ಪೇನ್ ಇರುತ್ತೆ, ಬಟ್ ಇನ್ನ 20-30% ಆಫ್ ಪೇಷಂಟ್ಸ್ ಅಲ್ಲಿ ನೋವಿನ ಜೊತೆ ಜಾಂಡಿಸ್ ಬರ್ತಿರುತ್ತೆ, ಜಾಂಡಿಸ್ ಜೊತೆ ಜ್ವರನೂ ಇರುತ್ತೆ. ಎಮರ್ಜೆನ್ಸಿ ಇನ್ಫೆಕ್ಷನ್ ಅಂತಾನೆ ಹೇಳ್ಬೋದು. ಕಾಮನ್ ಕೊಲಾಂಜೈಟಿಸ್ ಅಂತೀವಿ ಇದಕ್ಕೆ. ಸೊ ಆ ಕಲ್ಲಿಂದ ಇನ್ಫೆಕ್ಷನ್ ಮೇಲ್ ಸ್ಪ್ರೆಡ್ ಆಗ್ತಿರುತ್ತೆ, ಅಂದ್ರೆ ಲಿವರ್ ಗೆ ಸ್ಪ್ರೆಡ್ ಆಗ್ತಿರುತ್ತೆ. ಆ ಟೈಮಲ್ಲಿ ಪೇಷಂಟ್ ಗೆ ಜಾಂಡಿಸ್ ಇರುತ್ತೆ, ಜೊತೆಗೆ ಜ್ವರ ಇರುತ್ತೆ, ಜೊತೆಗೆ ವಾಂತಿ ಎಲ್ಲ ಇರುತ್ತೆ, ಮತ್ತೆ ಹೊಟ್ಟೆ ನೋವು ಇರುತ್ತೆ. ಸೊ ಆ ಟೈಮಲ್ಲಿ ಅದನ್ನ ಹಂಗೆ ಬಿಟ್ರೆ ಅದೇನಾಗುತ್ತೆ, ಆ ಇನ್ಫೆಕ್ಷನ್ ಆ ನಂಜು ಪೂರ್ತಿ ಬಾಡಿ ಹರಡೋ ಚಾನ್ಸಸ್ ಇರುತ್ತೆ. ನಾವು ಅದನ್ನ ಎಂಡೋಸ್ಕೋಪಿ ಮುಖಾಂತರ ಆ ಕಲ್ಲನ್ ಹೊರಗ್ ತೆಗ್ದಿ ಆ ಪಸ್ ಎಲ್ಲ ತುಂಬಿರುತ್ತೆ ಆಗ ಪೈಪ್ ಅಲ್ಲಿ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಪೇಷಂಟ್ ಇಮಿಡಿಯೇಟ್ಲಿ ಕ್ಯೂರ್ ಆಗುತ್ತೆ. ಸೊ ಇದು ಎರಡನೇ ಕಾಮನ್ ಕಾಸು. ನೆಕ್ಸ್ಟ್ ಮೂರನೇ ಕಾರಣ ಯಾವ್ದಿರ್ಬೋದು ಅಂದ್ರೆ ಕ್ಯಾನ್ಸರ್. ಕಾಮನ್ ಬೈಲ್ ಡಕ್ಟ್ ಅಂತ ನಾನು ಏನ್ ಹೇಳಿದ್ನಲ್ಲ, ಗಾಲ್ ಬ್ಲಡರ್ ಕೆಳಗಿರೋ ನಲ್ಲಿ, ಆ ನಲ್ಲಿದು ಕ್ಯಾನ್ಸರ್, ಅದು ಕೊಲಾಂಜೋ ಸಿ ಎ ಅಂತೀವಿ. ಆ ಕ್ಯಾನ್ಸರ್ ಯೂಶಲಿ ಮಿಡಲ್ ಏಜ್ ಇಂದ ಮತ್ತೆ ಓಲ್ಡ್ ಏಜ್ ಅಂದ್ರೆ ಮಧ್ಯ ವಯಸ್ಕರಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಕಾಮನ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಮಹಿಳೆಯರಲ್ಲಿ. ಮಹಿಳೆಯರಲ್ಲಿ ಕೊಲಾಂಜೋ ಸಿ ಎ ಅಂದ್ರೆ ಕಾಮನ್ ಬೈಲ್ ಡಕ್ಟ್ ಕ್ಯಾನ್ಸರ್ ತುಂಬಾ ಸರ್ವೇ ಸಾಮಾನ್ಯ. ಸೊ ಅಂತವರು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬಿಡಿ. ಯಾರ್ದು ತೂಕ ಕಮ್ಮಿ ಆಗ್ತಿರುತ್ತೆ, ಜಾಂಡಿಸ್ ತುಂಬಾ ತಿಂಗಳುಗಳಿಂದಿದೆ, ವಾಂತಿ ಆಗ್ತಿದೆ, ಹೊಟ್ಟೆ ನೋವು ಬರ್ತಿದೆ ಅಂತವ್ರು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬಿಡಿ. ಇಮಿಡಿಯೇಟ್ ಆಗಿ ತೋರಿಸ್ಕೊಂಡು ಸ್ಕ್ಯಾನ್ ಎಲ್ಲ ಮಾಡಿಸಿ. ನಾಲ್ಕನೇ ಕಾರಣ ಕ್ರೋನಿಕ್ ಲಿವರ್ ಡಿಸೀಸ್ ಅಂದ್ರೆ ಕುಡಿಯೋರಲ್ಲಿ ಇದು ಜಾಸ್ತಿ. ನೆಕ್ಸ್ಟ್ ಕಾಮನ್ ಕಾಸ್ ಏನಪ್ಪ ಅಂದ್ರೆ ವೈರಲ್ ಹೆಪಟೈಟಿಸ್ ಅಂದ್ರೆ ಹೆಪಟೈಟಿಸ್ ಎ ಬಿ ಇ. ಮುಂಚೆ ಹೇಳ್ದಂಗೆ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಹೇಗೆ ಕಾಮನ್ ಹೆಪಟೈಟಿಸ್, ಸೊ ನಾರ್ಮಲ್ ಜನತೆಲ್ಲೂ ಅಷ್ಟೇ ಕಾಮನ್ ಹೆಪಟೈಟಿಸ್. ಸೊ ಹೊರಗಡೆ ಊಟ ಮಾಡೋದ್ರಿಂದ ಹೆಪಟೈಟಿಸ್ ಎ ಮತ್ತೆ ಇ ಬರ್ಬೋದು, ಮತ್ತೆ ಅನೈತಿಕ ಸಂಬಂಧ ಅಥವಾ ಇಂಜೆಕ್ಷನ್ಸ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇತರ ಮಾಡಿಸ್ಕೊಳೋರಲ್ಲೂ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ವೈರಸ್ ಜಾಸ್ತಿ ಕಾಮನ್. ಸೊ ಯಾವಾಗ ನೀವು ಹೆಪಟೈಟಿಸ್ ಬಿ ಸಿ ಇದ್ದರೂ ಟ್ರೀಟ್ಮೆಂಟ್ ತೊಗೊಂಡಲ್ಲೇ ಹಾಗೆ ಬಿಟ್ಕೊಂತಿರೋ, ಸೊ ಲಿವರ್ ನಿಧಾನಕ್ಕೆ ಹಾಳಾಗ್ತಾ ಒಂದಿನ ಲಿವರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಕಾಮನ್ ಕಾಸಸ್ಸು ಆಟೋಮಿನ್ ಹೆಪಟೈಟಿಸ್ ಅಂತೀವಿ. ಆಟೋಮಿನ್ ಹೆಪಟೈಟಿಸ್ ಮಹಿಳೆಯರಲ್ಲಿ ಕಾಮನ್. ಮಹಿಳೆಯರಲ್ಲಿ ಇದ್ದಕ್ಕಿದ್ದಂಗೆ ಕಾಮಾಲೆ ಸ್ಟಾರ್ಟ್ ಆಯಿತು. ಕಾರಣ ಅಂತ ಗೊತ್ತಿರಲ್ಲ. ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಲಿವರ್ನೇ ಅಟ್ಯಾಕ್ ಮಾಡೋದು, ಅದರಿಂದನೂ ಕಾಮಾಲೆ ಬರೋ ಚಾನ್ಸಸ್ ಜಾಸ್ತಿ. ಮತ್ತೆ ಇನ್ನೊಂದು ಬ್ರಿಕ್ ಮತ್ತೆ ಪಿಫಿಕ್, ಅದು ಸೇಮ್ ಎನ್ಝೈಮ್ ಡಿಫಿಷಿಯನ್ಸಿಯಿಂದನೇ ಆಗೋದು. ಯಾವ ಮಕ್ಕಳಲ್ಲಿ ಎನ್ಝೈಮ್ ಡಿಫಿಷಿಯನ್ಸಿ ಇರುತ್ತೋ ಅಂಥವರಿಗೆ ಈ ಕಾಮಾಲೆ ಕಾಣಿಸ್ಕೊಂತಿರುತ್ತೆ. ಸೊ ಮಕ್ಕಳಲ್ಲಿ ಕಾಮಾಲೆ ಬಂದರೆ ಇಮಿಡಿಯೇಟ್ ಆಗಿ ಗ್ಯಾಸ್ಟ್ರೋಎಂಟರೋಲಜಿಸ್ಟಿಕ್ ತೋರಿಸಿ ಎಲ್ಲ ಕಾರಣಗಳನ್ನು ಅವಾಲ್ಯೂಯೇಟ್ ಮಾಡಿಸಿ ಟ್ರೀಟ್ಮೆಂಟ್ ತಗೊಳ್ಳಿ.
5: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
6: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
5: ಮೊನ್ನೆ ನಮ್ಮ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ, ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
6: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 175 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ.

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನ

0: ದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
1: ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:45 ಐಎಂಎ ಶಿವಮೊಗ್ಗ ಇವರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣೆ ಹಾಗೂ ಐವಿಎಫ್ ತಜ್ಞ ವೈದ್ಯರಾದ ಡಾ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸುದ್ದಿ ಮಿಂಚು. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿಗೆ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ https://ssp.postmetric.karnataka.gov.in ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 16 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ಸಹಾಯವಾಣಿಯನ್ನು ಸಂಪರ್ಕಿಸಬಹುದಾಗಿದೆ. 8050770004. ಶ್ರೀ ಸಿಗಂಧೂರು ಚೌಡೇಶ್ವರ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೇ 13-28 ಅಗ್ನಿವೀರ್ ಪ್ಯಾರಾಮಿಲಿಟರಿ ಹಾಗೂ ಪೊಲೀಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಸಂಖ್ಯೆ ಹೀಗಿದೆ: 7019776749. ಸುದ್ದಿ ಮಿಂಚು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:45 ಐಎಂಎ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣೆ ಹಾಗೂ ಐವಿಎಫ್ ತಜ್ಞ ವೈದ್ಯರಾದ ಡಾ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. 9:30 ಪಕ್ಷಿ ಪ್ರಪಂಚ, ಇಂದಿನ ಪಕ್ಷಿಯ ಪರಿಚಯ ಕೆಂಬೂತ, ಪ್ರಸ್ತುತಿ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ, ಶ್ರೋತೃಗಳು ಅವರ ಮೆಚ್ಚಿನ ಚಿತ್ರಗೀತೆಗಳನ್ನು ಪತ್ರದ ಮೂಲಕ ಕಳಿಸಿರುತ್ತಾರೆ, ಅವರ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಜಾಹೀರಾತುಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ದಿಂದ ಆಲಿಸಬಹುದು.

ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು

0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮತ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು. ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಅಳಂದ ಮತ್ತು ಚಿಂಚೋಳಿಯಲ್ಲಿ 5, 4, ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ ಎರೆಹುಳ ಅಲ್ಲಿಂದ ಎರೆಜಲ ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1 ಲಕ್ಷ ಸಹಾಯಧನದಲ್ಲಿ ಮಾಡ್ತಿ ನಾವು 1 ಲಕ್ಷ ಸಹಾಯಧನ ಡಿಬಿಟಿ ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒಳತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ. ಈಗ ಭಾವಗೀತೆಗಳು ಆರಂಭದಲ್ಲಿ ಕೇಳೋಣ. ಬಿಆರ್ ಲಕ್ಷ್ಮಣ ಅವರ ರಚಿಸಿರುವಂತಹ ಕವನ. ಹಾಡಿದ್ದಾರೆ ಶಾಂತಜಯ ತೀರ್ಥ ಮತ್ತು ಸಂಗಡಿಗರು.

0: ಭಾವಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:45 ಐಎಂಎ ಶಿವಮೊಗ್ಗ ಇವರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಕಾರಣ ಹಾಗೂ ಪರಿಹಾರ, ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣೆ ಹಾಗೂ ಐವಿಎಫ್ ತಜ್ಞ ವೈದ್ಯರಾದ ಡಾ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದಿರಿ.

ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಗಂಟೆಗಳಿಂದ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್. ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ

0: ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಾಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೇಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025ರ ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17 ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು, ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2 ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32 ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78 ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60 ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3 ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಶ್ರೀ ಮಂಜುನಾಥ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

ಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಪಿಪಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಕ್ತ ಕುಂಬಾರ ಚಿತ್ರದ ಗೀತೆ. ಸಾಹಿತ್ಯವನ್ನು ಬರೆದಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ.

ಈಗ ತಗ್ಗತ್ತಲಾಯ್ತು ಗೊತ್ತಾಗದಾಯ್ತು ವಿಠಲ ಮುತ್ತಂಥ ನಿನ್ನ ಕೈ ತುತ್ತ ತಿನ್ನ

ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ. ಬೇಟರ ಕಣ್ಣಪ್ಪ ಚಿತ್ರದಕ್ಕಿದೆ, ಹಾಡಿದ್ದಾರೆ ಎಸ್ ಜಯರಾಮನ್, ಸಾಹಿತ್ಯವನ್ನು ಬರೆದಿದ್ದಾರೆ ಎಸ್ ನಂಜಪ್ಪ.

0: ಸೋತವ ಹರಿಸುವ ದೇವನಿನಾದರ ಬೇಟೆಯ ತೋರೋ ಎಲ್ಲಪ್ಪ, ಸೋತವ ಹರಿಸುವ ದೇವನಿನಾದರ ಬೇಟೆಯ ತೋರೋ ಎಲ್ಲಪ್ಪ.
1: ಇದುವರೆಗೆ ಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್.

ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬಯಸಿದ್ದು ಒಂದಾದ್ರೆ ವಿಧಿ ನೀಡೋದೆ ಮತ್ತೊಂದು ಅಲ್ವಾ. ಹುಟ್ಟು ಮತ್ತು ಸಾವಿನ ನಡುವಿನ ಈ ಬದುಕಿನಲ್ಲಿ ನಾವು ಎಷ್ಟೋ ಬಾರಿ ಜೀವಂತವಾಗಿಯೂ ಕೂಡ ಹೆಣವಾಗಿರ್ತೇವೆ. ಪ್ರೀತಿ ಸಿಗದ ನೋವು, ಸಿಕ್ಕ ಪ್ರೀತಿ ಉಳಿಸಿಕೊಳ್ಳಲಾಗದಂತಹ ಅಸಹಾಯಕತೆ, ಇವೆಲ್ಲವೂ ಕೂಡ ಜೀವನದ ಕಹಿ ಸತ್ಯಗಳು ಅಂತಾನೆ ಹೇಳಬಹುದು. ಪ್ರೀತಿ ಅಂದ್ರೆ ಕೇವಲ ಎರಡು ಜೀವಗಳ ಮಿಲನವಲ್ಲ, ಅದೊಂದು ಭರವಸೆ ಅಂತಾನೆ ಹೇಳಬಹುದು. ಆ ಭರವಸೆ ಸುಳ್ಳಾದಾಗ, ಜೊತೆಗಿದ್ದವರು ಅರ್ಧ ದಾರಿಯಲ್ಲಿ ಕೈಬಿಟ್ಟು ಹೋದಾಗ ಇಡೀ ಜಗತ್ತೇ ನಮ್ಮ ಮೇಲೆ ಬಿದ್ದಂತಾಗತ್ತೆ. ಸಂಬಂಧಗಳು ಸತ್ತಾಗ ಉಂಟಾಗುವಂತಹ ಆ ಮೌನ ಅತ್ಯಂತ ಘೋರವಾದದ್ದು. ಈಗ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಮುಂಗಾರು ಮಳೆ ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ. ಸಂಗೀತ ನಿರ್ದೇಶನ ಮನಮೂರ್ತಿ ಅವರದು.

ಶತ್ರುಗಳೇ, ಬದುಕು 100 ಪಾಠ ಕಲಿಸತ್ತೆ, ಸೋತವನಿಗೆ ಮಾತ್ರ ಗೆಲುವಿನ ಬೆಲೆ ಗೊತ್ತಾಗು. ಪ್ರೀತಿಯನ್ನ ಕಳೆದುಕೊಂಡವನಿಗೆ ಮಾತ್ರ ಒಂಟಿತನದ ಅರಿವಾಗತ್ತೆ. ಕಣ್ಣೀರು ಹಾಕೋದ್ರಿಂದ ನೋವು ಕಡಿಮೆ ಆಗಲ್ಲ, ಆದ್ರೆ ಆ ನೋವನ್ನೇ ಹಾಡಾಗಿಸಿಕೊಂಡು ಹಾಡಿದ್ರೆ ಮನಸ್ಸು ಹಗುರವಾಗತ್ತೆ ಅಲ್ವಾ. ಈಗ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಮಿಲನ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ.

0: ಸ್ನೇಹಿತರೆ, ಬದುಕು ಕೊಟ್ಟಷ್ಟು ನೋವನ್ನ ಮತ್ತೆ ಯಾರು ಕೊಡಲಾರದು ಅಲ್ವಾ? ಹಾಗೆ ಬದುಕು ಕಲಿಸಿದಷ್ಟ ಪಾಠವು ಕೂಡ ಮತ್ಯಾರು ಕೂಡ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ದೂರ ಆಗ್ಬೋದು, ನಂಬಿಕೆ ಸುಳ್ಳಾಗ್ಬೋದು, ಆದ್ರೆ ಉಸಿರು ಇರುವವರೆಗೂ ಕೂಡ ಬದುಕಲೇಬೇಕು. ಇಂದಿನ ಚಿತ್ರಗೀತೆಗಳು ನಿಮ್ಮ ಮನಸ್ಸಿನ ಭಾರವನ್ನ ತುಸು ಕಡಿಮೆ ಮಾಡಿರಲಿ ಎಂದು ಆಶಿಸ್ತಾ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಗುಟ್ಟು.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
3: ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ, ಯಾವಂತ ಹೇಳೋಕೆ ಆಗೋದಿಲ್ಲ.
4: ಇಂದಿನ ಕಾರ್ಯಕ್ರಮದಲ್ಲಿ ಬಂಜೆತನ ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗದ ಬಂಜೆತನ ನಿವಾರಣಾ ಹಾಗೂ IVF ತಜ್ಞರಾದ ಡಾಕ್ಟರ್ ಕಾವ್ಯ ಪ್ರದೀಪ್ ಅವರು.
5: ನಮಸ್ಕಾರ, ನಾನು ಡಾಕ್ಟರ್ ಕಾವ್ಯ ಪ್ರದೀಪ್, ಹಿರಿಯ ಬಂಜೆತನ ನಿವಾರಣೆ ತಜ್ಞೆ ಹಾಗೂ IVF ಸ್ಪೆಷಲಿಸ್ಟ್, ನವಸೃಷ್ಟಿ ಫರ್ಟಿಲಿಟಿ ಹಾಗೂ IVF ಸೆಂಟರ್, ದುರ್ಗಿಗುಡಿ, ಶಿವಮೊಗ್ಗ. ಕಳೆದ 6 ವರ್ಷಗಳಿಂದ ನಾನು ಶಿವಮೊಗ್ಗ ಜನತೆಗೆ ಬಂಜೆತನ ನಿವಾರಣೆ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಬಂಜೆತನ ಅನ್ನೋದು ಹಲವಾರು ದಂಪತಿಗಳ ಜೀವನದಲ್ಲಿ ಮೌನವಾಗಿ ಕಾಡುವ ಒಂದು ವಿಚಾರವಾಗಿದ್ದು, ಬಹುಶಃ ಅದನ್ನು ತೆರೆದ ಮನಸ್ಸಿಂದ ಚರ್ಚಿಸಲು ನಾವೆಲ್ಲರೂ ಹಿಂಜರಿತೇವೆ. ಇಂದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದೇ ವಿಷಯ ಅಂದ್ರೆ ಬಂಜೆತನದ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಕಾರಣಗಳೇನು, ಪರಿಹಾರಗಳೇನು, ಮತ್ತು ಮುಖ್ಯವಾಗಿ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು. ಹಾಗಾದರೆ ಇಂದಿನ ವಿಷಯದತ್ತ ಹೋಗೋಣ. ನಾನು ಈ ವಿಷಯನ ಒಂದು ಚಿಕ್ಕ ಕತೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ದಂಪತಿ ಮದುವೆಯಾಗಿ 3 ವರ್ಷ ಕಳೆಯುತ್ತೆ. ಮೊದಲ ವರ್ಷದೊಳಗೆ ಎಲ್ಲರೂ ಕೇಳುತ್ತಿದ್ದ ಪ್ರಶ್ನೆ ಅಂತ ಅಂದ್ರೆ, ಸುದ್ದಿ ಏನಾದ್ರೂ ಇದೆಯಾ, ಅಂದ್ರೆ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ ಅಂತ. ಮೊದಲಿಗೆ ಈ ದಂಪತಿಗಳು ನಗುತ್ತಾ ತಪ್ಪಿಸ್ಕೊಳ್ತಿದ್ರು. ಆದ್ರೆ 2ನೇ ವರ್ಷಕ್ಕೆ ಬಂದಾಗ ಆ ಪ್ರಶ್ನೆಗಳು ಸ್ವಲ್ಪ ಒತ್ತಡವಾಗಲು ಶುರುವಾಯಿತು. 3ನೇ ವರ್ಷಕ್ಕೆ ಅದೇ ಪ್ರಶ್ನೆ ಅವರ ಮನಸ್ಸಿಗೂ ಕೂಡ ನೋವು ಕೊಡತೊಡಗಿತು. ಆ ದಂಪತಿಗಳ ಮನಸ್ಸಿನಲ್ಲೇ ಅನೇಕ ಪ್ರಶ್ನೆಗಳು ಮೂಡಲು ಆರಂಭಿಸ್ತಾರೆ. ಏನು ಅಂತ ಅಂದ್ರೆ, ನಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ನಾವು ವೈದ್ಯರನ್ನು ಭೇಟಿ ಮಾಡಬೇಕಾ ಅಂತ. ಇದು ಕೇವಲ ಈ ದಂಪತಿಗಳ ಕಥೆಯಲ್ಲ, ನಮ್ಮ ಸುತ್ತಮುತ್ತಲೂ ಇರುವ ಅನೇಕ ದಂಪತಿಗಳ ಮೌನದ ಕತೆ. ಹಾಗಾದ್ರೆ ನಾವು ಬಂಜೆತನ ಅನ್ನೋದು ಯಾವಾಗ ಕರಿತೇವೆ, ಇನ್ಫರ್ಟಿಲಿಟಿ ಅಂತ ಅಂದ್ರೆ ಏನು ಅಂತ ಅಂದ್ರೆ, ದಂಪತಿಗಳು ಮದುವೆಯಾಗಿ 1 ವರ್ಷ ಆದ್ರೂ ನಿಯಮಿತವಾಗಿ ಸಂಭೋಗ ಮಾಡಿದರೂ ಕೂಡ ಗರ್ಭಧಾರಣೆ ಆಗದಿದ್ದರೆ, ಅಥವಾ ಮಹಿಳೆಯ ವಯಸ್ಸು 35 ವರ್ಷಕ್ಕಿಂತ ಹೆಚ್ಚು ಆಗಿ 6 ತಿಂಗಳಾದ್ರೂ ಗರ್ಭಧಾರಣೆ ಆಗ್ಲಿಲ್ಲ ಅಂತ ಅಂದ್ರೆ ಅದನ್ನ ನಾವು ಬಂಜೆತನ ಅಂತ ಕರಿತೇವೆ. ಅವಾಗ ಅವರು ಪರೀಕ್ಷೆಗೆ ಒಳಪಡಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಕಾರಣಗಳೇನು? ಈ ಬಂಜೆತನಕ್ಕೆ ನಾವು ಪುರುಷರನ್ನಷ್ಟೇ ಬ್ಲೇಮ್ ಮಾಡ್ಬೇಕಾ, ಅಥವಾ ಮಹಿಳೆಯರನ್ನಷ್ಟೇ ಬ್ಲೇಮ್ ಮಾಡ್ಬೇಕಾ, ಅಥವಾ ಪುರುಷ ಮತ್ತು ಮಹಿಳೆಯರು ಇಬ್ಬರಲ್ಲೂ ಕೂಡ ಕಾರಣ ಇರಬಹುದಾ ಅನ್ನೋದಾದ್ರೆ, ಹಿಂದಿನ ಕಾಲದಲ್ಲಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ತಿಳಿದಂಗೆ ಮಹಿಳೆಯರೇ ಇದಕ್ಕೆ ಕಾರಣ ಅಂತ ಅಂತ ಇದ್ರು. ಕಾಲಚಕ್ರ ಉರುಳದಂತೆ ಆಲ್ಮೋಸ್ಟ್ ಈ

ಪುರುಷ ಮತ್ತೆ ಮಹಿಳೆ ಬಂಜತನಕ್ಕೆ ಇಬ್ರಿಗೂ ಈಕ್ವಲ್, ಇಬ್ರು 40-40% ಕಾರಣ ಅಂತ ಹೇಳತೊಡಗಿದ್ರು. ಆದ್ರೆ ಈ ಆಧುನಿಕ ಜಗತ್ತಿನಲ್ಲಿ ಈ ಪುರುಷ ಬಂಜೆತನ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ, ಮೋರ್ ದೆನ್ 50-60% ಅಂತ ಹೇಳ್ಬೋದು ನಾವು. ಹಾಗಾದ್ರೆ ಇಬ್ಬರಲ್ಲಿ ಸಾಮಾನ್ಯ ಕಾರಣಗಳನ್ನ ನಾವು ಹುಡುಕ್ತಾ ಹೋದ್ರೆ, ಈಗಾಗ್ಲೇ ನಾನು ಹೇಳ್ದಾಗೆ ಈ ಆಧುನಿಕ ಜಗತ್ತಿನಲ್ಲಿ ಈ ಲೈಫ್ ಸ್ಟೈಲ್ ಅನ್ನೋದು ಜೀವನ ಶೈಲಿಯಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ. ಮೇನ್ ಆಗಿ ಈ ಅತಿಯಾದ ಒತ್ತಡ ಅಂದ್ರೆ ಈ ಸ್ಟ್ರೆಸ್, ಮತ್ತೆ ಈ ಸ್ಥೂಲಕಾಯ ಅಂತೀವಿ ಒಬೆಸಿಟಿ, ಅತಿಯಾದ ತೂಕ ಅಥವಾ ಅತಿ ಕಡಿಮೆ ತೂಕ ಆಗೋದು ಕೂಡ ಈ ಬಂಜೆತನಕ್ಕೆ ಕಾರಣ ಆಗುತ್ತೆ. ಇತರ ಹೇಳಿದ್ರೆ ಈ ಧೂಮಪಾನ, ಸ್ಮೋಕಿಂಗ್ ಇಂದ, ಆಲ್ಕೋಹಾಲ್ ಮತ್ತೆ ತಂಬಾಕು ಮತ್ತೆ ಗುಟ್ಕಾ ಸೇವನೆಯಿಂದ ಆಲ್ಮೋಸ್ಟ್ ಈಗ ನಮ್ಮ ಒಪ್ಪಿಡಿಯಲ್ಲಿ ಬರುವಂತ ಪುರುಷರು 25-30 ವರ್ಷದೊಳಗಡೆ ಇರ್ತಾರೆ. ಅವರಿಗೆ ಆಲ್ಮೋಸ್ಟ್ ಈ ತಂಬಾಕು ಪಾನ್ ವಿಮಲ್ದೆಲ್ಲ ಅಭ್ಯಾಸಗಳು ತುಂಬಾನೇ ಇರುತ್ತೆ. ವೀರ್ಯಾಣ ಪರೀಕ್ಷೆ ಮಾಡಿಸಿದ್ರೆ ಒಂದು ವೀರ್ಯಾಣಗಳ ಸಂಖ್ಯೆ ಚಲನ ಶಕ್ತಿಯಲ್ಲಿ ತೀರಾ ಕಡಿಮೆ ಇರುತ್ತೆ, ಇಲ್ಲ ಅಂತ ಅಂದ್ರೆ ನಮ್ಗೆ ಸೊನ್ನೆನೂ ಕೂಡ ನೋಡೋದ್ರಲ್ಲಿ ಆಶ್ಚರ್ಯ ಇರಲ್ಲ. ಮತ್ತೆ ಇತರೆ ಕಾರಣಗಳನ್ನ ತಗೊಂಡ್ರೆ ಈ ಡಯಾಬಿಟಿಸ್, ಈಗ ಆಲ್ಮೋಸ್ಟ್ ಎಲ್ಲಾರು ಡಯಾಬಿಟಿಸ್ ಅಂತ ಬರ್ತಿದ್ದಾರೆ. ಇದಕ್ಕೂ ಕಾರಣ ಒಂದು ಲೈಫ್ ಸ್ಟೈಲ್ ಇಂದನೇ, ಮತ್ತು ಕೆಲವೊಂದು ಔಷಧಗಳು, ಅದರಲ್ಲೂ ಕೆಲವೊಂದು ಕ್ಯಾನ್ಸರ್ ಸಂಬಂಧಿತ ಔಷಧಗಳು ಅಥವಾ ಈ ಕ್ಯಾನ್ಸರ್ಗೆ ಕೀಮೋಥೆರಪಿಯಿಂದ ಟ್ರೀಟ್ಮೆಂಟ್ ತಗೊಂತೀವಲ್ಲ, ಅದರಿಂದನೂ ಕೂಡ ಈ ಅಂಡಾಣು ಮತ್ತೆ ವೀರ್ಯಾಣು ಎರಡುಗಳ ಮೇಲೂ ಪರಿಣಾಮ ಬೀಳುವಂತದ್ದು ಇರುತ್ತೆ. ಮತ್ತೆ ಇನ್ನೊಂದು ಯೂಸೇಜ್ ಆಫ್ ಪ್ಲಾಸ್ಟಿಕ್ಸ್, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಲ್ಲಿ ನೀರು ಕುಡಿಯುವಂತದ್ದು, ಮತ್ತೀಗೇನು ಬಿಲ್ ರೆಸಿಪ್ಟ್ಸ್ ಅಲ್ಲಿ ಇರುವಂತ ಅಕ್ಷರಗಳನ್ನ ನಾವು ಕೈಯಲ್ಲಿ ಮುಟ್ಟೋದ್ರಿಂದ ಆಗ್ಲಿ, ಮತ್ತೆ ಇತರೆ ಅಂದ್ರೆ ಈ ಕ್ರಿಮಿನಾಶಕ ಕೀಟನಾಶಕಗಳಿಂದ ಆಗುವಂತ ಈ ಅಂಡಾಣು ವೀರ್ಯಾಣುಗಳ ಮೇಲೆ ಆಗುವಂತಹ ಸಮಸ್ಯೆಗಳು, ಇದೆಲ್ಲವೂ ಕೂಡ ಬಂಜೆತನಕ್ಕೆ ಸಮಸ್ಯೆ ಮಾಡುತ್ತೆ. ನಾವು ಈಗ ಪ್ರತ್ಯೇಕವಾಗಿ ಮಹಿಳೆಯರಲ್ಲಿ ಕಾರಣನ ನೋಡ್ಬೇಕು ಅಂತ ಅಂದ್ರೆ, ಮೊದಲನೆಯದಾಗಿ ಅವರ ವಯಸ್ಸು. ವಯಸ್ಸು ಹೆಚ್ಚಾದಂತೆ ನಮ್ಗೆ ಫಲವತ್ತತೆ ಅಂತ ಏನ್ ಹೇಳ್ತೇವೆ ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ಹೆಣ್ಮಗಳು ಒಂದು ಫಿಕ್ಸ್ ನಂಬರ್ ಆಫ್ ಎಗ್ಸ್ ಅಲ್ಲಿ ಜನನ ಉಂಟಾಳೆ, ಅಂದ್ರೆ ಹುಟ್ಟಿದಾಗ 1-2 ಮಿಲಿಯನ್ ಎಗ್ ಇರುತ್ತೆ. ಅದೇ ಅವಳು ಋತುಚಕ್ರ ರೀಚ್ ಆದಾಗ ಆ ಮಿಲಿಯನ್ಸ್ ಇರುವಂತಹ ಮೊಟ್ಟೆಗಳು 300,000-400,000 ಬಂದು ನಿಲ್ಲುತ್ತೆ. ನಂತರ ವಯಸ್ಸು ಆಗ್ತಿದ್ದಂಗೆ ಅಂಡಾಣುಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. 30 ವರ್ಷದಲ್ಲಿ 1-1.5 ಲಕ್ಷ ಮೊಟ್ಟೆ ಇದ್ದದ್ದು 35 ವರ್ಷ ದಾಟಿದ ನಂತರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡಲ್ಲೂ ಕೂಡ ಕಡಿಮೆ ಆಗ್ತಾ, ಅದೇ ಒಂದು 37 ವರ್ಷ ಬಂದಾಗ ಈ ಮೊಟ್ಟೆಗಳ ನಾಶ ಆಗೋದು, ರೇಟ್ ಆಫ್ ಲಾಸ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಆಪ್ಟಿಮಲ್ ಫರ್ಟಿಲಿಟಿ ಅಂತ ಕರಿತೇವೆ ನಾವು, ಅಂದ್ರೆ ಈ 21-30 ವರ್ಷ ವಯಸ್ಸಿನಲ್ಲಿ ಫಲವತ್ತತೆ ಅನ್ನೋದು ಚೆನ್ನಾಗಿರುತ್ತೆ. ಅದಿನ್ನೊಂದು, ಈಗ ಮಹಿಳೆಯರು ಕ್ಯಾರಿಯರ್ ಓರಿಯೆಂಟೆಡ್, ಎಜುಕೇಷನ್ ಅಂತ ಲೇಟ್ ಮ್ಯಾರೇಜಸ್, ನಾವು ಮೊದಲು ಲೈಫ್ ಅಲ್ಲಿ ಸೆಟ್ಲ್ ಆಗ್ತೀವಿ ಅದಾದ್ಮೇಲೆ ನಾವು ಮಕ್ಕಳಿಗೆ ಯೋಚನೆ ಮಾಡ್ತೀವಿ ಅಂತ ಅನ್ನೋದು, ಇದರಿಂದನೂ ಕೂಡ ನಮ್ಗೇನು ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ ಪ್ರತಿಯೊಬ್ಬರಲ್ಲೂ, ಅಂಡ್ ಇಟ್ ಕೀಪ್ಸ್ ಟಿಕ್ಕಿಂಗ್, ಪ್ರತಿಯೊಬ್ಬರಲ್ಲೂ ಈ ಕ್ಲಾಕ್ ಅನ್ನೋದು ಮುಂದುವರಿತಾನೆ ಇರುತ್ತೆ. ಅದೇ ರೀತಿ ಈ ಅಂಡಾಣನು ಕೂಡ ಮತ್ತೆ ಪುರುಷರಲ್ಲಿ ವೀರ್ಯಾಣನು ಕೂಡ ಎರಡೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಇದು ಬಯಾಲಜಿಕಲ್ ಕ್ಲಾಕ್ ಅನ್ನೋದು ಯಾರಿಗೂ ಕೂಡ ವೆಯ್ಟ್ ಮಾಡಲ್ಲ. ಸೊ ಸರಿಯಾದ ಸೂಕ್ತ ಸಮಯದಲ್ಲಿ ನಾವು ಡಿಸಿಷನ್ ತಗೊಂಡು ಮುಂದುವರಿಬೇಕಾಗತ್ತೆ. ಮತ್ತೆ ಇತರ ಕಾರಣಗಳನ್ನ ಹೇಳೋದಾದ್ರೆ ಈ ಅಂಡೋನೋತ್ಪತ್ತಿಯಲ್ಲಿ ಅಂತ ಅಂದ್ರೆ ಈ ಓವುಲೇಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ನಿಯಮಿತವಾಗಿ ಅಂಡಾಣು ಹೊರಬರುವುದು. ಉದಾಹರಣೆಗೆ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ PCOS, ಇದು ಸಾಮಾನ್ಯವಾಗಿ ಈಗಂತೂ ಎಲ್ಲಾ ಕೇಳಿರ್ತೀರ, 10 ಜನ ನಮ್ಮ ಮಹಿಳೆಯರು ಬರ್ತಾರೆ ಅಂತ ಅಂದ್ರೆ ಅದರಲ್ಲಿ 10ರಲ್ಲಿ ನಮ್ಗೆ 1-4 ಜನಕ್ಕೆ ಈ PCOD ಅನ್ನೋದು ಸಾಮಾನ್ಯವಾಗಿ ಕಾಣುತ್ತೆ. ಇದ್ರ ಲಕ್ಷಣಗಳು ಅಂತ ಅಂದ್ರೆ ಮುಟ್ಟು ಇರ್ರೆಗ್ಯುಲರ್ ಆಗಿ ಆಗೋದು, ತಿಂಗಳ ಮುಟ್ಟಾಗಲ್ಲ, ಕೆಲವೊಬ್ರು 2 ತಿಂಗಳು 3 ತಿಂಗಳು 6 ತಿಂಗಳಿಗೊಮ್ಮೆ ಆಗೋದು, ಅಥವಾ ಟ್ಯಾಬ್ಲೆಟ್ಸ್ ಕೊಟ್ಟರಷ್ಟೇನೆ ಬ್ಲೀಡಿಂಗ್ ಆಗುವಂತದ್ದು, ಮತ್ತೆ ಪಿಂಪಲ್ಸ್ ಆಗುವ ಸಾಧ್ಯತೆಗಳು, ಮುಖದಲ್ಲಿ ಹೇರ್ಸ್ ಡೆವಲಪ್ಮೆಂಟ್, ಕೈಕಾಲಲ್ಲಿ ಹೇರ್ಸ್ ಜಾಸ್ತಿ ಆಗುವಂತದ್ದು, ಇದು PCOS ಲಕ್ಷಣಗಳಿರುತ್ತೆ. ಹಾಗೂ ಅಂಡಾಣುಗಳದ್ದು ಇನ್ನೊಂದು ಪ್ರಾಬ್ಲಮ್ ಅಂತ ಅಂದ್ರೆ ಎಂಡೋಮೆಟ್ರಿಯೋಸಿಸ್, ಈ ಚಾಕ್ಲೇಟ್ ಸಿಸ್ಟ್ ಅಂತ ಅಂತೀವಿ. ಅಂಡಾಣುಗಳಲ್ಲಿ ಈ ಬ್ಲಡ್ ಕ್ಲಾಟ್ ಆಗೋದ್ರಿಂದನೂ ಕೂಡ ಅಂಡಾಣುಗಳ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ಕಡಿಮೆ ಆಗುತ್ತೆ. ಈ ಅಂಡಾಣೋತ್ಪತ್ತಿ ಸಮಸ್ಯೆನ ಹೊರತುಪಡಿಸಿದ್ರೆ ಬೇರೆ ಕಾರಣಗಳು ಅಂತ ಅಂದ್ರೆ ಈ ಗರ್ಭನಾಳ ಅಂತ ಅಂದ್ರೆ ಫೆಲೋಪಿಯನ್ ಟ್ಯೂಬ್, ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಏನಾದ್ರೂ ಅಡಚಣೆಗಳಿದ್ರೆ ಅಂದ್ರೆ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೇವೆ. ಇದು ಇನ್ಫೆಕ್ಷನ್ ಇಂದ ಆಗ್ಬೋದು ಅಥವಾ ಯಾವ್ದಾದ್ರೂ ಸರ್ಜರಿ ಮೂಲಕ ಫೆಲೋಪಿಯನ್ ಟ್ಯೂಬ್ಗೆ ಹಾನಿ ಆದ್ರೂ ಕೂಡ ಮಹಿಳೆ ಬಂಜೆತನ ಉಂಟಾಗುತ್ತೆ. ಮತ್ತು ಗರ್ಭಾಶಯದ ಸಮಸ್ಯೆಗಳು, ಯೂಟ್ರೈನ್ ಪ್ರಾಬ್ಲಮ್ಸ್ ಅಂತ ಕರಿತೇವೆ. ಇದರಲ್ಲಿ ಗರ್ಭಾಶಯದ ಆಕಾರದ ತೊಂದರೆ, ಅಂದ್ರೆ ಹುಟ್ಟದಾಗ್ಲಿಂದನೇ ಸಮಸ್ಯೆಗಳಿರುತ್ತೆ, ಗರ್ಭಕೋಶದ ರಚನಾತ್ಮಕ ಕ್ರಿಯೆಯಲ್ಲಿ ಸಮಸ್ಯೆಗಳಿರುತ್ತೆ. ಗರ್ಭಕೋಶದಲ್ಲಿ ಅಡ್ಡ ಗೋಡೆ ಇರಬಹುದು, ಅದನ್ನ ನಾವು ಸೆಪ್ಟೇಟ್ ಯೂಟ್ರಸ್ ಅಂತ ಕರಿತೇವೆ, ಅಥವಾ ಬೆಳವಣಿಗೆನೆ ಅರ್ಧ ಆಗಿರ್ಬೋದು ಅಂದ್ರೆ ಯೂನಿಕಾರ್ನಿಯೇಟ್ ಯೂಟ್ರಸ್ ಅಂತೇವೆ. ಇದು ಯಾವುದೇ ರೀತಿ ರಚನಾತ್ಮಕ ಕ್ರಿಯೆಯಲ್ಲಿ ಸಮಸ್ಯೆ ಆಗಿದ್ರೆ ಇದು ಬಂಜೆತನಕ್ಕೆ ಕಾರಣ ಆಗುತ್ತೆ. ಇತರ ಕಾರಣಗಳು ಫೈಬ್ರಾಯ್ಡ್, ಗರ್ಭಕೋಶದ ಗೆಡ್ಡೆ ಹಾಗೂ ಗರ್ಭಕೋಶ ಸೈಜ್ ಅಲ್ಲಿ ದೊಡ್ಡ ಆಗುವುದು ಅಂದ್ರೆ ಅಡಿನೋಮೊಯಸಿಸ್, ಇದರಿಂದನೂ ಬಂಜೆತನವಾಗುತ್ತೆ. ಇನ್ನಿತರೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಅಸಮತೋಲನದಿಂದನೂ

0: ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂದ್ರೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಈ ಪ್ರೊಲಾಕ್ಟಿನ್ ಅನ್ನೋ ಹಾರ್ಮೋನ್ ಹೆಚ್ಚಾದಾಗ್ಲೂ ಕೂಡ ಹಾರ್ಮೋನ್ ಸಮಸ್ಯೆಯಿಂದ ಅಂಡಾಣು ಉತ್ಪತ್ತಿ ಆಗೋದು ಕೂಡ ಸಮಸ್ಯೆ ಆಗುತ್ತೆ. ಜಸ್ಟ್ ಒಂದು ಕೆಲವು ದಿನಗಳ ಹಿಂದೆ ಒಂದು ದಂಪತಿಗಳು ಬಂದ್ರು. ಅವ್ರಿಗೆ ಮಾಮೂಲಿ ನಾವು ಸ್ಕ್ಯಾನಿಂಗ್ ಮಾಡಿಸ್ತೇವೆ, ವೀರ್ಯಾಣು ಪರೀಕ್ಷೆ ಮಾಡ್ತೇವೆ, ಕೆಲವೊಂದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಗಳನ್ನ ಮಾಡಿಸ್ತೇವೆ. ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಗಳಲ್ಲಿ ಹಾರ್ಮೋನ್ ಟೆಸ್ಟ್ ಕೂಡ ಇರುತ್ತೆ, ಥೈರಾಯ್ಡ್ ಮತ್ತೆ ಪ್ರೊಲಾಕ್ಟಿನ್. ಥೈರಾಯ್ಡ್ ಪರೀಕ್ಷೆ ಮಾಡಿಸಿದ ಮೇಲೆ ಥೈರಾಯ್ಡ್ ಆಲ್ಮೋಸ್ಟ್ ಮಹಿಳೆಯಲ್ಲಿ 72 ಅಂತ ಬಂತು. ನಮ್ಗೆ ಸಾಮಾನ್ಯವಾಗಿ ನಾರ್ಮಲ್ ಅಂತ ಅಂದ್ರೆ 5.5, ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅಂದ್ರೆ 2.5 ಒಳಗಡೆ ಇಟ್ಕೋಬೇಕಾಗತ್ತೆ. ಆದ್ರೆ ಈ ಮಹಿಳೆಯ ಥೈರಾಯ್ಡ್ ಲೆವೆಲ್ಸ್ 72 ಇತ್ತು. ಸೊ ಇದಕ್ಕೆ ಟ್ರೀಟ್ಮೆಂಟ್ ನ ಮಾಡಿ ಥೈರಾಯ್ಡ್ ಲೆವೆಲ್ ನಾರ್ಮಲೈಸ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಸೈಕಲ್ ಅಲ್ಲೇ ಅವರಿಗೆ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ ಆಗ್ಲಿ, ಪ್ರೊಲಾಕ್ಟಿನ್ ಹಾರ್ಮೋನ್ ಆಗ್ಲಿ, ಯಾವುದೇ ರೀತಿಯ ಅಸಮತೋಲನ ಇತ್ತು ಅಂತ ಅಂದ್ರೆ ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ. ಈ ಜಸ್ಟ್ ಸಿಂಪಲ್ ಈ ಕರೆಕ್ಷನ್ ಇಂದನು ಕೂಡ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ಇರುತ್ತೆ. ಈಗ ನಾವು ಪುರುಷರಲ್ಲಿ ಬಂಜೆತನ ಕಾರಣನ ಹುಡುಕೋದಾದ್ರೆ ಈ ವೀರ್ಯಾಣುಗಳ ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು, ಅಥವಾ ಈ ಚಲನ ಶಕ್ತಿಯಲ್ಲಿ ಸಮಸ್ಯೆ ಆಗ್ಬೋದು, ಅಥವಾ ನಾವೇನು ಆಕಾರ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಸಮಸ್ಯೆ ಆಯ್ತು ಅಂತ ಅಂದ್ರೆ ಬಂಜೆತನ ಆಗ್ಬೋದು. ಮತ್ತೆ ವೃಷಣ ಅಂದ್ರೆ ಟೆಸ್ಟಿಕ್ಯುಲಾರ್ ಸಮಸ್ಯೆಗಳು, ಹಾಗೂ ಈ ಹಾರ್ಮೋನ್ಗಳಲ್ಲೂ ಕೂಡ ಅಸಮತೋಲನ. ಹಾರ್ಮೋನ್ಸ್ಗಳನ್ನ ತಗೊಂಡ್ರೆ ಟೆಸ್ಟೋಸ್ಟೆರಾನ್, FSH LH ಅನ್ನೋ ಹಾರ್ಮೋನ್ಗಳ ಸಮಸ್ಯೆಯಿಂದ, ಹಾಗೂ ಕೆಲವೊಂದು ವೇಳೆ ಈ ಸಂಭೋಗದ ಸಮಸ್ಯೆಗಳಿಂದನೂ ಕೂಡ ಪುರುಷ ಬಂಜೆತನವನ್ನು ನೋಡಬಹುದು. ನಾವು ಈ ಬಂಜೆತನ ನಿವಾರಣೆ ತಜ್ಞರನ್ನ ಭೇಟಿ ಮಾಡಿದಾಗ ಹಲವರಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಇಲ್ಲಪ್ಪ ನಾನು ಈ ಫರ್ಟಿಲಿಟಿ ಸೆಂಟರ್ಗೆ ಹೋಗಲ್ಲ, ಓದೋರ್ಗೆಲ್ಲಾನು IVF ಸಜೆಸ್ಟ್ ಮಾಡ್ತಾರೆ, ಬೇರೆದು ಮಾಡಲ್ಲ, IVF ಗೆ ಖರ್ಚು ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ. ನೋಡಿ, IVF ಮಾಡೋದು ತುಂಬಾ ಕಡಿಮೆ ಜನಕ್ಕೆ. ಒಂದು 100% ತಗೊಂಡ್ರೆ ಒಂದು 10-15% ದಂಪತಿಗಳಿಗೆ IVF ಚಿಕಿತ್ಸೆ ಬೇಕಾಗತ್ತೆ. ಆದ್ರೆ ಆಲ್ಮೋಸ್ಟ್ ನಾನು ಹೇಳ್ದಾಗೆ ಈ ಬೇಸಿಕ್ ಟೆಸ್ಟ್ ಗಳನ್ನ ಮಾಡ್ಕೊಂಡು ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೋಡಿ, ಕೆಲವೊಬ್ರು ಜಸ್ಟ್ ನಮ್ಗೆ ನ್ಯಾಚುರಲ್ ಸೈಕಲ್ ಅಲ್ಲಿ ಮಾನಿಟರ್ ಮಾಡ್ಕೊಂತಾ ಹೋದ್ರೆ ಕೂಡ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವರಿಗೆ ನಾವು ಕೆಲವೊಂದು ಔಷಧಗಳನ್ನ ಹಾಕ್ಬೇಕಾಗತ್ತೆ, ಓವುಲೇಷನ್ ಇಂಡಕ್ಷನ್ ಡ್ರಗ್ಸ್ ಅಂತ ಅಂತೇವೆ, ಅದನ್ನ ಹಾಕಿ ನೆಕ್ಸ್ಟ್ ಸ್ಕ್ಯಾನಿಂಗ್ ಮುಖಾಂತರ ಮೊಟ್ಟೆಗಳು ಬಿಡುಗಡೆ ಆಗೋದನ್ನ ನೋಡಿ ಯಾವಾಗ ಸಂಭೋಗ ಮಾಡಬೇಕು ಅಂತ ಕೂಡ ತಿಳಿಸಿ ಅದರಿಂದನೂ ಕೂಡ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮತ್ತೆ ಇನ್ನೊಂದು ಅಂತ ಅಂದ್ರೆ, ಈ ನಾರ್ಮಲ್ ಸೈಕಲ್ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಇಂಟ್ರಾಯುಟ್ರೇನ್ ಇನ್ಸೆಮಿನೇಷನ್ ಅಂತೀವಿ, IUI, ಅಂಡಾಣು ಉತ್ಪತ್ತಿ ಆಗುವ ಸಮಯದಲ್ಲಿ ವೀರ್ಯಾಣುನ ತಗೊಂಡು ಅವರ ಗರ್ಭಕೋಶಕ್ಕೆ ನೇರವಾಗಿ ಹಾಕ್ತೇವೆ, ಇದನ್ನ IUI ಚಿಕಿತ್ಸೆ ಅಂತ ಕರಿತೇವೆ. ಇದು ಒಂದು 3-4 ಸೈಕಲ್ ವಿಫಲ ಆಯ್ತು ಅಂತ ಅಂದ್ರೆ ಅಂತವ್ರಿಗೆ ನಾವು IVF ಚಿಕಿತ್ಸೆಯನ್ನ ಮಾಡ್ತೇವೆ. ಕೊನೆಯದಾಗಿ ಹಾಗೂ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತ ಅಂದ್ರೆ, ಬಂಜೆತನ ಅನ್ನೋದು ಸಾಮಾನ್ಯ ಸಮಸ್ಯೆ ಆಗಿದ್ದು ಇದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ತಗೊಂಡ್ರೆ ಇದಕ್ಕೆ ಸೊಲ್ಯೂಷನ್ ಇದೆ, ಹಾಗೂ ಸರಿಯಾದ ಪರೀಕ್ಷೆ ಮತ್ತು ವೈದ್ಯಕೀಯ ಸಲಹೆಯಿಂದ ಹಲವರಿಗೆ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಬಂಜೆತನ ನಿವಾರಣೆ ತಜ್ಞರನ್ನು ಸೂಕ್ತ ಸಮಯದಲ್ಲಿ ಭೇಟಿ ಮಾಡಿ ಸಲಹೆಯನ್ನು ಪಡೆಯಿರಿ. ಹಾಗಾದ್ರೆ ನಾವು ಯಾವಾಗ ಅವರನ್ನ ಭೇಟಿ ಮಾಡೋ ಸಮಯ, ಸೂಕ್ತ ಸಮಯ ಯಾವಾಗ ಅಂತ ಅಂದ್ರೆ, ಮಹಿಳೆ ಮುಟ್ಟಾದ 2nd or 3rd ದಿನ ದಂಪತಿಗಳಿಬ್ಬರೂ ಕೂಡ ಅವರ ಹಳೆಯದು ಚಿಕಿತ್ಸೆ ಪಡೆದಿರುವ ರಿಪೋರ್ಟ್ಸ್ ಅನ್ನ ತಗೊಂಡು ಬಂಜೆತನ ನಿವಾರಣೆ ತಜ್ಞರನ್ನು ಭೇಟಿ ಮಾಡಬೇಕಾಗತ್ತೆ. ನಾವು ಇನಿಷಿಯಲ್ ಅಂದ್ರೆ ಮೊದಲನೆಯ ಭೇಟಿಯಲ್ಲಿ ಹಳೆಯ ರಿಪೋರ್ಟ್ಸ್ ನೆಲ್ಲ ಪರೀಕ್ಷೆ ಮಾಡಿ ಕೂಲಂಕುಷವಾಗಿ ಹಿಸ್ಟ್ರಿಯನ್ನೆಲ್ಲ ತಗೊಂಡು ಸ್ಕ್ಯಾನಿಂಗ್ ನ ಮಾಡಿ, ಸ್ಕ್ಯಾನಿಂಗ್ ಅಲ್ಲಿ ಮುಖ್ಯವಾಗಿ ನಾವು ನೋಡೋದು ಅಂತ ಅಂದ್ರೆ ಗರ್ಭಕೋಶ ಹಾಗೂ ಅಂಡಾಣುಗಳ ಸಂಖ್ಯೆ, ಇನ್ನಿತರ ಏನಾದ್ರೂ ಸಮಸ್ಯೆಗಳಿದ್ದರೆ ನೋಡ್ತೀವಿ, ಹಾಗೂ ಕೆಲವೊಂದು ಬ್ಲಡ್ ಟೆಸ್ಟ್ ಗಳನ್ನ ಕೂಡ ಮಾಡ್ಕೊಂತೀವಿ. ಪುರುಷರಲ್ಲಿ ಈ ವೀರ್ಯಾಣು ಪರೀಕ್ಷೆಯನ್ನ ಮಾಡ್ಕೊಂತೀವಿ. ಮತ್ತೆ ಇನ್ನೊಂದು ಅಂತ ಅಂದ್ರೆ ಈ ಟ್ಯೂಬ್ ಟೆಸ್ಟ್, ಟ್ಯೂಬ್ ಟೆಸ್ಟ್ ನ ನಾವು ಎಕ್ಸ್ರೇ ಮುಖಾಂತರ ಅಥವಾ ಸ್ಕ್ಯಾನಿಂಗ್ ಮುಖಾಂತರ ಟ್ಯೂಬ್ ಟೆಸ್ಟ್ಗಳನ್ನು ಕೂಡ ಮಾಡ್ಕೊಂತೇವೆ. ಹಾಗಾಗಿ ಈ ಬಂಜೆತನ ಅನ್ನೋದು ಹೇಗೆ, ಇದಕ್ಕೆ ಚಿಕಿತ್ಸೆ ಅನ್ನೋದು ಲಭ್ಯ ಇದೆ, ಅದೇ ರೀತಿ ನೀವು ಸೂಕ್ತ ಸಮಯದಲ್ಲಿ ಅವರನ್ನ ಭೇಟಿ ಮಾಡಿ ಸೂಕ್ತ ಸಲಹೆಯನ್ನು ಪಡೆದು ನಿಮ್ಮ ಜೀವನದಲ್ಲಿ ಒಂದು ಸುಂದರ ಕ್ಷಣವನ್ನು ಅನುಭವಿಸಲು ತಯಾರಾಗಿ. ಧನ್ಯವಾದಗಳು.
1: ಬಂಜೆತನ ಈ ಕುರಿತು ಈವರೆಗೂ ಮಾತನಾಡಿದವರು ಶಿವಮೊಗ್ಗದ ಬಂಜೆತನ ನಿವಾರಣಾ ಹಾಗೂ IVF ತಜ್ಞರಾದ ಡಾಕ್ಟರ್ ಕಾವ್ಯ ಪ್ರದೀಪ್ ಅವರು.

0: ಕುಂದ್ಕೊಳ್ಳಿ.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG, ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 8:59 ಸೆಕೆಂಡ್ಗಳು.

ಕೇಳುಗರೇ ಗಮನಿಸಿ, ಈ ಬೆಳಗ್ಗೆ 11:10 ಗುಜರಾತ್ನ ಪ್ರಭಾಸ ಪಟ್ಟಣದಲ್ಲಿರುವ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಸೋಮನಾಥ ಅಮೃತ ಪರ್ವ ಸಂದರ್ಭದಲ್ಲಿ ಗೌರವಾನ್ವಿತರಾದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಪ್ರಸಾರ ಕಾರ್ಯವನ್ನು ನೇರ ಪ್ರಸಾರದಲ್ಲಿ ದೆಹಲಿ ಕೇಂದ್ರದಿಂದ ಕೇಳಬಹುದು.

ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:30 ಪಕ್ಷಿ ಪ್ರಪಂಚ ಪ್ರಸಾರವಾಗಲಿದೆ. ಇಂದಿನ ಪಕ್ಷಿಯ ಪರಿಚಯ ಕೆಂಭೂತ. ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಆರ್.ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಪತ್ರಾಧಾರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಸೂರು ಗ್ರಾಮದ ಶ್ರೀಮತಿ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಶಿವಪಾರ್ವತಿಯ ಸೋಬಾನೆ ಪದವನ್ನು ಆಲಿಸಬಹುದು. 11:55 ಆರೋಗ್ಯ ಅಡಿಗೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಆರೋಗ್ಯಯುತ ಅಡಿಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡಿಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡಿಗೆ ಕಾರ್ಯಕ್ರಮದಲ್ಲಿ ಮೆಂತೆ ಸೊಪ್ಪು, ಹಸಿ ಬಟಾಣಿ, ಹಬೆ ವಡೆ ಈ ಕುರಿತು ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತಾರೆ ಸೌಮ್ಯ ಅಶ್ವಥ್. ಅದೇ ರೀತಿಯಲ್ಲಿ ನಮ್ಮ ನಿಲಯದಿಂದ ಇಂದು 1:20 ಚಿತ್ರಕೀರ್ತಿಗಳು ಪ್ರಸಾರವಾಗಲಿದೆ. 2:00 3:00 ನೇರ ಫೋನ್ ಇನ್ ಕಾರ್ಯಕ್ರಮ. 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು ಮೂಡಿಬರಲಿದ್ದು 6 ಗಂಟೆಗೆ ಸೇವಾ ಮಾಹಿತಿಯನ್ನ ಕೇಳಬಹುದು. 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆಯ ಕೃಷಿ ಪಾತ್ರ ಕುರಿತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಬಳಿಕ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿಯನ್ನು ಪ್ರಸಾರ ಮಾಡಲಾಗುವುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಕೇಳುಗರೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಪ್ರಿಯಾಂಕಾ ಅವರ ಧ್ವನಿಯಲ್ಲಿ ಕೇಳೋಣ ಉಗ್ರಂ ಚಿತ್ರದ ಗೀತೆ. ಸಾಹಿತ್ಯವನ್ನು ಬರೆದಿದ್ದಾರೆ ಸರ್ವೇಶ್ ಅವರು.

ಇಪ್ಪತ್ತೆಂಟು ಮೂರು 1961ರಲ್ಲಿ ಜನಿಸ್ತಾರೆ. ಅನೇಕ 2008ರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದ ಕಾರಣ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿ ಜಯವನ್ನು ಕೂಡ ಗಳಿಸ್ತಾರೆ. ನಂತರ 2013ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರು ಮತ್ತೆ ಆಯ್ಕೆಯಾಗ್ತಾರೆ. 2018ರಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರು ಸೋತ್ರೂ ಕೂಡ ಅದನ್ನ ಧೃತಿಗೆಡದೆ 2023ರಲ್ಲಿ ಕಾಂಗ್ರೆಸ್ನಿಂದ ಮರು ಆಯ್ಕೆಗೊಂಡು ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗ್ತಾರೆ. ಅನೇಕ ರೀತಿಯಲ್ಲಿ ಅವರು ಸಹಾಯವನ್ನ ಹಸ್ತವನ್ನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಅಲ್ಲಿಯ ಜನ ಬಡವರ ಬಂಧು ಅಂತಾನು ಕೂಡ ಇವರಿಗೆ ಕರೆಯಲಾಗತ್ತೆ. ಇವರು ನಿಧನರಾಗಿರೋದ್ರಿಂದ ಅವರಿಗೆ ಸಂತಾಪವನ್ನ ಸೂಚಿಸ್ತಾ ಈಗ ಮತ್ತೊಂದು ಚಿತ್ರ ತೆಗೆದು ಮುಡಿ ಬರ್ತಾ ಇದೆ. ರೆಹನಾ ಹೈ ತೇರೆ ದಿಲ್ ಮೇ ಚಿತ್ರದಿಂದ ಈ ಒಂದು ಹಾಡು ಕೆ ಕೆ ಅವರ ಧ್ವನಿಯಲ್ಲಿ

ಶ್ರೋತೃಗಳೇ, ನಿನ್ನೆ ಯೋಜನಾ ಹಾಗೂ ಸಾಂಖ್ಯಿಕ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಅವರು ನಿನ್ನೆ ನಿಧನರಾಗ್ತಾರೆ. ಹಾಗಾಗಿ ಅವರು

1998 ಮೇ 11 ಭಾರತದ ಪಾಲಿಕೆ ಅತ್ಯಂತ ಮಹತ್ವವಾದಂತಹ ದಿನ ಅಂತಾನೆ ಹೇಳ್ಬೋದಾಗಿದೆ. ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಈ ದಿನ ಆಚರಿಸಲಾಗುತ್ತೆ. ಅಂದು ಭಾರತವು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಸರಣಿ ಅಣುಬಾಂಬ್ ಸ್ಫೋಟದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸುತ್ತೆ. ಅಷ್ಟೇ ಅಲ್ಲದೆ ಅದೇ ದಿನ ಬೆಂಗಳೂರಿನಲ್ಲಿ ಸ್ವದೇಶಿ ನಿರ್ಮಿತ ಹಾನ್ಸ್ 3 ಹೆಲಿಕಾಪ್ಟರ್ ನ ಯಶಸ್ವಿ ಹಾರಾಟ ನಡೆಸುತ್ತೆ. ಹಾಗೂ ಅದೇ ದಿನ ಸಂಪೂರ್ಣ ಸ್ವದೇಶಿ ನಿರ್ಮಿತ ತ್ರಿಶೂಲ್ ಕ್ಷಿಪಣಿಯನ್ನು ಕೂಡ ಯಶಸ್ವಿಯಾಗಿ ನಡೆಸಲಾಗುತ್ತೆ. ಯಾವತ್ತು 1998 ಮೇ 11. ಈ ಎಲ್ಲ ತಾಂತ್ರಿಕ ಸಾಧನೆಗಳ ಹಿನ್ನೆಲೆಯಲ್ಲಿ 1998 ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಹಾಗಾದ್ರೆ ಈ ಘೋಷಣೆಯನ್ನು ಮಾಡಿದವರು ಯಾರು ಅಂತ ತಿಳಿಸ್ತೇನೆ. ಅದಕ್ಕೂ ಮುನ್ನ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅಂಡಿ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್.

ಕ್ಷೇತ್ರಗಳಲ್ಲಿನ ಭಾರತವು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಪರಿಗಣಿಸಿ ಅಂದಿನ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇ 11ನ್ನ ರಾಷ್ಟೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ವಿಜ್ಞಾನ, ಸಮಾಜ ಮತ್ತು ಇಂಡಸ್ಟ್ರಿಗಳ ಒಂದು ಏಕೀಕರಣದ ಸಂಕೇತವಾಗಿ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸೃಜನಶೀಲತೆಯ ಗೌರವವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ. ಚಿಕ್ಕ ಯಜಮಾನ್ರು ಚಿತ್ರದಿಂದ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ.

0: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂದಿತ್ತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದಿನ ಸಂಚಿಕೆಯಲ್ಲಿ ದಿನನಿತ್ಯ ಓಡಾಡುವಾಗ ಪೊದೆಗಳ ಸಂದಿಯಲ್ಲಿ ಮನೆಗಳ ಹತ್ರ ಇರುವಂತಹ ಗಿಡಗಳ ಮರೆಯಲ್ಲಿ ನುಸುದಾಡ್ತಾ ಇರುವಂತಹ ಓಡಾಡ್ತಾ ಇರುವಂತಹ ಒಂದು ಪಕ್ಷಿ ಸಂಕುಲವನ್ನ ನಿಮ್ಗೆ ಪರಿಚಯ ಮಾಡಿಕೊಡಲು ಬಂದಿದ್ದೇನೆ. ಆ ಪಕ್ಷಿಯನ್ನ ಖಂಡಿತ ನನ್ನ ಹೆಸರು ಕೇಳಿದ ತಕ್ಷಣ ನಾನು ನೋಡಿದ್ದೀನಿ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ ಪಕ್ಷಿಯ ಹೆಸರೇ ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅಥವಾ ರತ್ನ ಪಕ್ಷಿ ಅಥವಾ ಕುಪ್ಪಳಿಸುವ ಹಕ್ಕಿ ಕುಪ್ಪಳಕ್ಕಿ ಅಂತೆಲ್ಲ ಹಲವಾರು ಹೆಸರುಗಳಿಂದ ಈ ಪಕ್ಷಿಯನ್ನ ಕರೀತೀವಿ. ಆಂಗ್ಲ ಭಾಷೆಯಲ್ಲಿ ಇದನ್ನ ಕ್ರೌ ಫೆಸೆಂಟ್ ಅಥವಾ ಗ್ರೇಟರ್ ಕೌಕಲ್ ಅಂತ ಕರಿತೀವಿ. ವೈಜ್ಞಾನಿಕವಾಗಿ ಸೆಂಟ್ರೋಪಸ್ ಸಿನೆನ್ಸಿಸ್ ಅನ್ನುವಂತಹ ವೈಜ್ಞಾನಿಕ ಹೆಸರಿನಿಂದ ಗುರುತಿಸ್ತೀವಿ. ಇದರ ಆಕಾರ ಮತ್ತು ಬಣ್ಣ ನಿಮ್ಗೆಲ್ಲ ಗೊತ್ತೇ ಇದೆ. ಉದ್ದ ಮತ್ತು ಅಗಲವಾದ ಬಾಲದ ಪುಕ್ಕಗಳನ್ನ ಹೊಂದಿರುವಂತಹ ಪಕ್ಷಿ. ಕಾಗೆಗಿಂಚ ಸ್ವಲ್ಪ ದೊಡ್ಡದಾಗಿರುವಂತಹ ಆಕಾರದ ಪಕ್ಷಿ. ಮೈಯೆಲ್ಲ ಕಪ್ಪು ಬಣ್ಣ, ಸಂಪೂರ್ಣವಾದ ಕಪ್ಪು ಬಣ್ಣವನ್ನ ಅಥವಾ ಗಾಢವಾದಂತಹ ನೀಲಿ ಗಪ್ಪಿನ ಬಣ್ಣವನ್ನ ಹೊಂದಿರುತ್ತೆ. ರೆಕ್ಕೆಗಳು ಇಟ್ಟಿಗೆ ಕೆಂಪು ಬಣ್ಣವನ್ನ ಹೊಂದಿರುತ್ತೆ. ಕಣ್ಣುಗಳು ಸಂಪೂರ್ಣವಾಗಿ ದಾಳಿಂಬೆ ಹಣ್ಣದ ಕೆಂಪು ಬಣ್ಣವನ್ನ ಹೊಂದಿರುತ್ತೆ. ಕಾಗೆಯನ್ನೇ ಹೋಲುವಂತಹ ಬಲವಾದ ಚುಂಚಗಳನ್ನ ಹೊಂದಿರುತ್ತೆ ಅಥವಾ ಕೊಕ್ಕುಗಳನ್ನ ಹೊಂದಿರುತ್ತೆ. ಈ ಪಕ್ಷಿ ಮೋನೋಗಾಮಸ್ ಅಂತಂದ್ರೆ ಏಕಪತ್ನಿ ಅಥವಾ ಏಕ ಸಂಗಾತಿಯನ್ನ ಹೊಂದಿರುವಂತಹ ಪಕ್ಷಿ. ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಸಾಧಾರಣವಾಗಿ ನೋಡೋದಕ್ಕೆ ಒಂದೇ ತರ ಇರುತ್ತೆ. ಆದರೆ ಆಕಾರದಲ್ಲಿ ಗಂಡಿಗಿಂತ ಸ್ವಲ್ಪ ಹೆಣ್ಣು ಪಕ್ಷಿ ಆಕಾರದಲ್ಲಿ ದೊಡ್ಡದಾಗಿರೋದು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಣ್ಣದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ. ಒಂದೇ ರೀತಿಯ ಕಪ್ಪು ಇಟ್ಟಿಗೆ ಕೆಂಪು ಬಣ್ಣದ ರೆಕ್ಕೆಗಳು, ಸಂಪೂರ್ಣ ದಾಳಿಂಬೆ ಹಣ್ಣಿನ ಕೆಂಪು ಬಣ್ಣದ ಕಣ್ಣುಗಳನ್ನ ಈ ಎರಡು ಗಂಡು ಹೆಣ್ಣು ಪಕ್ಷಿಗಳು ಹೊಂದಿರುತ್ತೆ. ಜೋಡಿಯಾಗಿ ಅಥವಾ ಒಂಟಿಯಾಗಿ ನೆಲದ ಮೇಲೆ ಓಡಾಡುವಾಗ ಪೊದೆಗಳಲ್ಲಿ ನುಸುದಾಡ್ತಾ ಇರುವಾಗ ನೀವಿದನ್ನ ನೋಡೇ ನೋಡಿರ್ತೀರಾ. ಈ ಪಕ್ಷಿಗೆ ಹಾರಬೇಕಾದ್ರೆ ನಾವೇನಾದ್ರು ಗಮನಿಸಿದ್ರೆ ಹಾರಕ್ ಬರದೇ ಇರೋ ಪಕ್ಷಿ ತರ ಎರಾಬೆರ್ರಿ ಹಾರ್ತಾ ಇರತ್ತೆ. ಎರಾಬೆರ್ರಿ ತನ್ನ ರೆಕ್ಕೆಗಳನ್ನ ಬೀಸ್ತಾ ಇರತ್ತೆ. ಈ ಪಕ್ಷಿಯ ಗುರುತಿಸೋದಕ್ಕೆ ತುಂಬಾ ಸುಲಭವಾದ ವಿಧಾನ ಇದು. ಇದು ಕೋಗಿಲೆ ಜಾತಿಗೆ ಸೇರಿರುವಂತಹ ಪಕ್ಷಿ. ಆದ್ರೂ ಕೂಡ ತನ್ನ ಮರಿಗಳನ್ನ ಯಾವತ್ತೂ ಕೂಡ ಬೇರೆ ಪಕ್ಷಿಗಳ ಗೂಡ್ನಲ್ಲಿ ಇಟ್ಟು ಬೆಳೆಸೋದಿಲ್ಲ. ಪರತಂತ್ರವನ್ನ ಮಾಡದೆ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕುವಂತಹ ಪಕ್ಷಿ. ಅಷ್ಟೇ ಕೋಪಿಷ್ಟ ಪಕ್ಷಿಯೂ ಕೂಡ ಹೌದು. ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅಥವಾ ರತ್ನ ಪಕ್ಷಿ ಸಾಮಾನ್ಯವಾಗಿ 5 ವರ್ಷಗಳ ಕಾಲ ಬದುಕುತ್ತೆ ಅಂತ ಹೇಳ್ತಾರೆ ತಜ್ಞರು. ಕೆಲವೊಮ್ಮೆ 8-10 ವರ್ಷಗಳು ಕೂಡ ಬದುಕುವಂತಹ ಉದಾಹರಣೆಗಳು ಇದೆ. ಯಾಕೆ ಬೇರೆ ಪಕ್ಷಿಗಳಿಗೆ ಹೋಲಿಕೆ ಮಾಡಿದಾಗ ಈ ಪಕ್ಷಿಗಳ ಆಯುಷ್ಯ ಕಮ್ಮಿ ಅಂತ ಯೋಚಿಸಿದ್ರೆ, ಸಾಮಾನ್ಯವಾಗಿ ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅತ್ಯಂತ ಧೈರ್ಯವಾದ ಕೋಪವನ್ನು ಹೊಂದಿರುವಂತಹ ಪಕ್ಷಿ, ಅತ್ಯಂತ ಶೀಘ್ರ ಕೋಪಿಷ್ಟ ಪಕ್ಷಿ ಅಂತ ಕರಿಬಹುದು. ನಾವು ಪಕ್ಷಿಗಳ ಲೋಕದಲ್ಲಿ 2 ಪಕ್ಷಿಗಳನ್ನ ಈ ತರ ಅತ್ಯಂತ ಕೋಪಿಷ್ಟ ಪಕ್ಷಿಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೆಯ ಪಕ್ಷಿಯೇ ಕೆಂಬೂತ, ಎರಡನೇ ಪಕ್ಷಿ ನಮ್ಮ ಕಾಜಾಣ. ಹಾಗಾಗಿ ಎಷ್ಟು ಕೋಪಿಷ್ಟ ಪಕ್ಷಿ ಅಂತಂದ್ರೆ, ಯಾವುದಾದ್ರೂ ದೊಡ್ಡ ಮಾಂಸಹಾರಿ ಪಕ್ಷಿಗಳು ಸಣ್ಣ ಪಕ್ಷಿಗಳ ಗೂಡಿಗೆ ದಾಳಿ ಮಾಡಿ ಅಥವಾ ಅದರ ಮೊಟ್ಟೆಯನ್ನು ಮರಿಯನ್ನು ತಿನ್ನಲು ಅದರ ಗೂಡಿನ ಬಳಿ ಬಂದು ದಾಳಿ ಮಾಡ್ತಾ ಇದ್ರೆ, ಹಾವುಗಳಾಗಿರ್ಬೋದು ಅಥವಾ

ಮಾಂಸಾಹಾರಿ ಪಕ್ಷಿಗಳಾಗಿರ್ಬೋದು, ಅದರ ಆಕಾರ ಎಷ್ಟೇ ದೊಡ್ಡದಾಗಿದ್ರೂ ಸಹ ಅದು ಯಾವುದನ್ನೂ ಗಮನಿಸದೆ ಆ ಪಕ್ಷಿಗಳ ಗುಂಪಿನ ನಾಯಕನಾಗಿ ಮುಂದೆ ಬಂದು ಎಷ್ಟೇ ದೊಡ್ಡ ಹಾವಾಗಿರಲಿ ಅದನ್ನ ಕುಕ್ಕಿ ಕುಕ್ಕಿ ಕುಕ್ಕಿ ಅವುಗಳನ್ನು ಹಿಮ್ಮೆಟ್ಟಿಸುವಂತಹ ಕಾರ್ಯದಲ್ಲಿ ತೊಡಗುತ್ತೆ. ಈ ತರ ಅತೀವವಾದ ಧೈರ್ಯ ಇರೋದ್ರಿಂದಲೇ ಅದರ ಪ್ರಾಣವನ್ನು ಕೂಡ ಹಲವಾರು ಬಾರಿ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕೋಪ ಮತ್ತು ಧೈರ್ಯ ಇದರ ವಿಶೇಷವಾದಂತಹ ಶಕ್ತಿಯೂ ಹೌದು, ಹಾಗೆ ಇದರ ದೌರ್ಬಲ್ಯವೂ ಹೌದು. ಈ ಪಕ್ಷಿ ಸಾಧಾರಣವಾಗಿ ಮಾಂಸಾಹಾರಿ ಪಕ್ಷಿ ಹಾಗೂ ಅಥವಾ ಮಿಶ್ರಾಹಾರಿ ಅಂತ ಕರೀಬಹುದು. ಮುಖ್ಯವಾಗಿ ಚಳಿಗಾಲದಲ್ಲಿ ಜೀರುಂಡೆ, ದುಂಬಿ ಮತ್ತು ಇದರ ಅವಧಿಯಲ್ಲಿ ಚುಂಗುಳ ಅಥವಾ ಕಂಬಳಿ ಹುಳ, ಮಿಡತೆಗಳು, ಪತಂಗಗಳು, ಬಸವನ ಹುಳು, ಶಂಕದ ಹುಳು, ಹಾವುಗಳು, ಹಲ್ಲಿ, ಓತಿಕ್ಯಾತ, ಗದ್ದೆಯಲ್ಲಿರುವಂತಹ ಇರಿಗಳು, ಕಪ್ಪೆಗಳನ್ನ ಸೇವಿಸುತ್ತೆ. ಕೆಲವು ಸಮಯದಲ್ಲಿ ಸಣ್ಣ ಪಕ್ಷಿಗಳ ಮೊಟ್ಟೆ ಅಥವಾ ಮರಿಗಳನ್ನು ಕೂಡ ಸೇವಿಸುತ್ತೆ. ಹಣ್ಣುಗಳಲ್ಲಿ ದ್ರಾಕ್ಷಿ, ಬೆಟ್ಟದನಲ್ಲಿ ಇತರ ಹಣ್ಣುಗಳನ್ನು ಸೇವಿಸುತ್ತೆ. ಹಲವಾರು ರೀತಿಯ ಧಾನ್ಯದ ಬೀಜಗಳನ್ನು ಕೂಡ ಸೇವಿಸುತ್ತೆ. ಈ ಪಕ್ಷಿ ನಿಮ್ಗೆ ಗೊತ್ತಿದ್ದ ಹಾಗೆ ಮರದ ಮೇಲೆ ನಾವು ಹಾರಿದ್ದಕ್ಕಿಂತ ಹೆಚ್ಚಾಗಿ ನಾವು ನೆಲದ ಮೇಲೆ ಓಡಾಡ್ಬೇಕಾದ್ರೆ, ಪೊದೆಗಳ ಮೇಲೆ ನೆಗಿತಾ ಇರ್ಬೇಕಾದ್ರೆ ನಾವು ನೋಡಿದ್ದೆ ಹೆಚ್ಚು ಅಂತ ಹೇಳ್ಬೋದು. ಹಾಗಾಗಿ ನೆಲದ ಮೇಲೆ ಮರದ ಮೇಲಿರುವಂತಹ ಹಲವಾರು ಹುಳಗಳನ್ನ ಹಿಡಿದು ತಿನ್ನುವಾಗ ನಾವು ಇದನ್ನ ಗಮನಿಸಬಹುದು ಸುಲಭವಾಗಿ. ಕೋಗಿಲೆ ಜಾತಿಗೆ ಮೊದಲೇ ಹೇಳಿದಂತೆ ಸೇರಿರುವಂತಹ ಪಕ್ಷಿ, ಆದ್ರೂ ಕೂಡ ತನ್ನ ಗೂಡನ್ನ ತಾನೇ ಸ್ವಂತ ರಚಿಸಿಕೊಳ್ಳುತ್ತೆ. ಫೆಬ್ರವರಿಯಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಮುಳ್ಳಿನ ಮರಗಳಲ್ಲಿ ಮತ್ತು ಎತ್ತರದ ಟೊಂಗೆಗಳನ್ನು ಹೊಂದಿರುವಂತಹ ಮರಗಳಲ್ಲಿ ಕಡ್ಡಿಗಳನ್ನು ಒಟ್ಟು ಮಾಡಿ ಒಣ ಎಲೆಗಳನ್ನು ಉಪಯೋಗಿಸಿ ಸ್ವಲ್ಪ ದೊಡ್ಡದಾಗಿರುವಂತಹ ಸಾಸರನ ಆಕಾರದ ಗೂಡುಗಳನ್ನ ಮಾಡುತ್ತೆ. ಸಾಧಾರಣವಾಗಿ ಸ್ವಲ್ಪ ಆಳವಾಗಿರುವಂತಹ ಗೂಡುಗಳನ್ನೇ ಈ ಪಕ್ಷಿ ತಯಾರಿಸುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಉಪಯೋಗಿಸೋದು ಒಣಗಿರುವಂತಹ ಕಡ್ಡಿಗಳು, ಒಣ ಎಲೆಗಳು, ಬಿದಿರಿನ ಗೊಂಚಲು, ಬಳ್ಳಿಗಳು, ಈ ತರದನ್ನ ಉಪಯೋಗಿಸಿ ತನ್ನ ಗೂಡನ್ನ ಸಂಪೂರ್ಣವಾಗಿ ನಿರ್ಮಿಸುತ್ತೆ. ಕೆಂಬೂತ ಪಕ್ಷಿಗಳು ಮೊದಲೇ ಹೇಳಿದ ಹಾಗೆ ಏಕಸಂಗಾತಿ ಅಥವಾ ಮೋನೋಗಾಮಸ್ ಸ್ಪೀಷಿಸ್ ಅಥವಾ ಪಕ್ಷಿಗಳು. ಈ ಪಕ್ಷಿಯ ಪ್ರಮುಖವಾದ ಆಕರ್ಷಣೆ ಅಂತಂದ್ರೆ ನಾವೆಲ್ಲ ನೋಡಿರೋದು ದಿನ ಬಂದು ಕೂರ್ತಿರತ್ತೆ, ಓಡಾಡ್ತಾ ಇರತ್ತೆ ಅಂತ ಮಾತ್ರ ನೋಡಿದ್ದೀವಿ. ಆದ್ರೆ ಇದು ವಿಶೇಷವಾಗಿ ತನ್ನ ಪ್ರೀತಿ ಪ್ರೇಮವನ್ನ ನಿವೇದನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೆಂಬೂತ ಪಕ್ಷಿ ತುಂಬಾ ಹೆಸರುವಾಸಿ ಅಂತ ಹೇಳ್ಬೋದು. ಆದ್ರೆ ನಾವು ಅದನ್ನ ಗಮನಿಸ್ತಾ ಇಲ್ಲ. ಅದರ ಉಲ್ಲೇಖವನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದರ ಒಂದು ಶಬ್ದವನ್ನ ಕೇಳಿಸ್ಕೊಂಡ್ಬರೋಣ.

ಈ ಧ್ವನಿಯನ್ನು ನೀವೆಲ್ಲ ಕೇಳಿದ್ದೀರಾ ಅಲ್ವಾ? ಖಂಡಿತ ಕೇಳಿರ್ತೀರಾ. ಊಪ್ ಊಪ್ ಊಪ್ ಅಂತ ಮಾಡುವಂತಹ ಧ್ವನಿ ಇದ್ರು ತನ್ನ ಮಡದಿಗೆ ಪ್ರೇಮ ನಿವೇದನೆಯನ್ನ ಅಥವಾ ಪ್ರೇಮ ನಿವೇದನೆ ಜೊತೆಗೆ ತನ್ನ ಮಡದಿ ಅಥವಾ ಸಂಗಾತಿಗೆ ಉಡುಗೊರೆಯನ್ನ ಕೊಡುವಂತಹ ಸಮಯದಲ್ಲಿ ಮುಂಜಾವಿನಲ್ಲಿ ಅಥವಾ ಮುಸಂಜೆ ವೇಳೆಯಲ್ಲಿ ಹೆಚ್ಚಾಗಿ ಮೂಡುವಂತಹ ಅಥವಾ ಮಾಡುವಂತಹ ಹಾಡು ಅಂತ ಹೇಳ್ಬೋದು. ಎಷ್ಟು ವಿಶೇಷ ಅಂದ್ರೆ ಪ್ರತಿ ದಿನವೂ ಕೂಡ ತನ್ನ ಸಂಗಾತಿಗೆ ಹೊಸ ಹೊಸ ಉಡುಗೊರೆಗಳನ್ನ ಈ ನಮ್ಮ ಕೆಂಬೂತ ಪಕ್ಷಿ ಅಥವಾ ನೀವು ಹೇಳ್ದಾಗೆ ಸಾಂಬಾರ್ಕ್ಕಾಗಿ ಕೊಡುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಪ್ರಿಯತಮಗೆ ಉಡುಗೊರೆಯಾಗಿ ಏನ್ ಕೊಡುತ್ತೆ? ತನ್ನ ಪ್ರಿಯತಮಗೆ ಉಡುಗೊರೆಯಾಗಿ ವಿಭಿನ್ನವಾದ ಆಹಾರಗಳನ್ನ ಪ್ರತಿ ದಿನವೂ ತಂದು ಕೊಡುತ್ತೆ. ಹೆಣ್ಣು ಹಕ್ಕಿ ಈ ಉಡುಗೊರೆಗಳಿಂದ ಸಂತೃಪ್ತಿಯಾಗಿದ್ರೆ ಬಾಲ ಮತ್ತು ರೆಕ್ಕೆಗಳನ್ನ ಕೆಳಮುಖವಾಗಿ ಬಾಗಿಸಿ ತನ್ನ ಸಮ್ಮತಿ ಅಥವಾ ಒಪ್ಪಿಗೆಯನ್ನ ಸೂಚಿಸುತ್ತೆ. ಒಮ್ಮೆ ಒಪ್ಪಿಗೆ ಆದ ನಂತರ ಎರಡೂ ಪಕ್ಷಿಗಳು ಸಂಗಾತಿ ಅಂತ ನಿರ್ಧಾರವನ್ನ ಮಾಡಿಕೊಳ್ಳುತ್ತೆ. ಈ ತರ ಮಾಡಿಕೊಂಡ ನಂತರ ಇವುಗಳ ಮುದ್ದಾದ ಪ್ರಣಯ ಗೀತೆಯನ್ನ ದಿನನಿತ್ಯ ನೀವು ವಸಂತ ವೈಶಾಖ ಮಾಸಗಳಲ್ಲಿ ಹೆಚ್ಚಾಗಿ ಕೇಳಬಹುದು. ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಪಕ್ಷಿ ಮೌನವಾಗಿರುತ್ತೆ. ಮುಂಜಾವಿನ ಅಥವಾ ಮುಸಂಜೆಯ ಸಮಯದಲ್ಲಿ, ಹೆಚ್ಚಾಗಿ ಮುಂಜಾವಿನ ಸಮಯದಲ್ಲಿ ತನ್ನ ಎರಡೂ ರೆಕ್ಕೆಗಳನ್ನ ಅಗಲ ಮಾಡಿಕೊಂಡು ಅಥವಾ ಹರಡಿಕೊಂಡು ಸೂರ್ಯನ ಬಿಸಿಲಿಗೆ ಎರಡು ಜೋಡಿಯಾಗಿ ಕುಳಿತುಕೊಂಡು ಈ ಪ್ರಣಯ ಗೀತೆಗಳನ್ನ ಹಾಡ್ತಾ ಇರುತ್ತೆ. ನೀವಿದನ್ನ ಖಾಲಿ ತುಂಗೆಗಳ ಮೇಲೆ ಕುಳಿತು ಈ ತರದ ಧ್ವನಿಯನ್ನ ನೀವೆಲ್ಲ ಕೇಳಿರ್ತೀರ. ಇದು ವಿಶೇಷವಾದಂತಹ ಒಂದು ಧ್ವನಿ, ವಿಶೇಷವಾದಂತಹ ಒಂದು ಪ್ರೀತಿ ನಿವೇದನೆಯನ್ನ ಮಾಡುವಂತಹ ಪರಿ ಅಂತ ಹೇಳಬಹುದು. ಈ ಊಪ್ ಊಪ್ ಊಪ್ ಅಂತ ಹಾಡುವಂತಹ ಯುಗಳ ಗೀತೆಯನ್ನ ಹೆಣ್ಣು ಹಕ್ಕಿನೂ ಹಾಡುತ್ತೆ, ಗಂಡು ಹಕ್ಕಿಯೂ ಹಾಡುತ್ತೆ. ಗಂಡು ಹಕ್ಕಿ ಹಾಡಿದಾಗ ಜೊತೆಯಾಗಿಯೇ ಸಣ್ಣದಾದ ಕೀರಲು ಧ್ವನಿಯಲ್ಲಿ ಹೆಣ್ಣು ಹಕ್ಕಿ ಕೂಡ ಇದೇ ಮಾದರಿಯ ಧ್ವನಿಯನ್ನ ಹೊರಡಿಸುತ್ತೆ.

ಇರುತ್ತೆ. ಅದನ್ನ ನಾವ್ ಇನ್ನೂ ಸುಂದರವಾಗಿ ಹೇಳಬೇಕು ಅಂದ್ರೆ ನಾಚಿಕೆ ಅಂತ ನಿಧಾನವಾದ ಸ್ವರದಲ್ಲಿ ಹೆಣ್ಣು ಹಕ್ಕಿ ಹಾಡುತ್ತೆ. ಜೋರಾಗಿ ಹಾಡುವಂತಹ ಹಕ್ಕಿ ಯಾವಾಗ್ಲೂ ಗಂಡು ಪಕ್ಷಿ ಅಂತ ನೀವು ಗುರುತಿಸ್ಕೊಳ್ಬಹುದು. ಬೇರೆ ಬೇರೆ ರೀತಿಯ ಸಂವಹನಗಳನ್ನು ಕೂಡ ಮಾಡುತ್ತೆ. ಅದರಲ್ಲಿ ಈ ಗಂಡ ಹೆಂಡತಿಯರು ಮನೆಯಲ್ಲಿ ಕೋಪ ಮಾಡಿಕೊಂಡಾಗ, ಜಗಳ ಮಾಡುವಾಗ ಯಾವ ರೀತಿ ಬೇರೆ ಬೇರೆ ಧ್ವನಿಗಳನ್ನ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಧ್ವನಿಗಳು ಬದಲಾಗುತ್ತೆ. ಕೆಲವೊಂದ್ಸಾರಿ ಈ ಪಕ್ಷಿಗಳು ಮರದ ಮೇಲೆ ಕೂತ್ಕೊಂಡು ಆ ಕಾಂಡವನ್ನು ಕುಟ್ಟುತ್ತಾ ಲೋಟಕ್ ಲೋಟಕ್ ಲೋಟಕ್ ಅಂತ ವೇಗವಾಗಿ ಕುಟ್ತಾ ಇದ್ದಾಗ ಅದು ತನ್ನ ಸಿಟ್ಟಿನ ಅಭಿಪ್ರಾಯಗಳನ್ನ ಮಂಡಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹೆಚ್ಚಾಗಿ ಈ ತರದ ಶಬ್ದಗಳನ್ನ 90% ಭಾಗದ ಸಮಯಗಳಲ್ಲಿ ಹೆಣ್ಣು ಹಕ್ಕಿ ತೋರಿಸುತ್ತೆ. ಗಂಡು ಹಕ್ಕಿಗೆ ತುಂಬಾ ಕೋಪ ಬಂದಿದೆ ಅನ್ನುವಾಗ ಸ್ಕಿಯಾವ್ ಅನ್ನುವಂತಹ ಒಂದು ವಿಶೇಷವಾದಂತಹ ಭಯ ಪಡಿಸುವಂತಹ ಹೆದರಿಸುವಂತಹ ಕರೆಯನ್ನ ಗಂಡು ಹಕ್ಕಿ ಮೂಡಿಸುತ್ತೆ. ಅದಷ್ಟೇ ಅಲ್ಲದೆ ಹೆಣ್ಣು ಹಕ್ಕಿ ಕೋಪ ಬಂದಾಗ ನಿಶಬ್ದವಾಗಿತ್ಕೊಂಡೇ ಬುಸುಗುಟ್ಟುವಂತಹ ಶಬ್ದ ಮಾಡೋದ್ರ ಮುಖಾಂತರ ತನ್ನ ಕೋಪವನ್ನ ಪ್ರಕಟಿಸುತ್ತೆ. ಎಷ್ಟು ವಿಶೇಷವಾದ ಕರೆಗಳಲ್ಲ. ನಾವು ಮಾತ್ರ ಅನ್ಕೊಳ್ತೀವಿ ಮನೆಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿರೋರೆಲ್ಲ ನಮ್ಮ ಹೆಂಡತಿ ಮಕ್ಕಳು ಕೋಪ ಮಾಡ್ಕೊಳ್ತಾರೆ, ನಮ್ಮ ಗಂಡ ಕೋಪ ಮಾಡ್ಕೊಳ್ತಾರೆ ಅಂತ ನಾವಂತೀವಿ. ಪ್ರಕೃತಿಯಲ್ಲೂ ಕೂಡ ಪಕ್ಷಿಗಳು ಯಾವ ಯಾವ ರೀತಿಯ ವಿಶೇಷವಾದ ಕರೆಗಳನ್ನ ತಮ್ಮ ಕೋಪ ಪ್ರೀತಿ ಪ್ರೇಮ ಎಲ್ಲದಕ್ಕೂ ಉಪಯೋಗಿಸುತ್ತೆ ಅನ್ನೋದನ್ನ ದಿನನಿತ್ಯ ಕೇಳೋದ್ರಿಂದ ನೀವೆಲ್ಲ ಅಭ್ಯಾಸ ಮಾಡ್ಕೊಳ್ಬಹುದು. ಈ ಪಕ್ಷಿ ಸಾಧಾರಣವಾಗಿ 3-8 ದಿನಗಳಲ್ಲಿ ಗೂಡನ್ನ ಕಟ್ಟುತ್ತೆ. ಎತ್ತರದ ಮರದ ಕೊಂಬೆಗಳಲ್ಲಿ ಗೂಡನ್ನು ಕಟ್ಟುತ್ತೆ. 3-5 ಮೊಟ್ಟೆಗಳನ್ನ ಹಾಕುತ್ತೆ. ಆ ಮೊಟ್ಟೆಗಳು ಸಾಧಾರಣವಾಗಿ ಅಚ್ಚ ಬಿಳಿ ಬಣ್ಣವನ್ನ ಹೊಂದಿರುತ್ತೆ. ಗಂಡು ಮತ್ತೆ ಹೆಣ್ಣು ಪಕ್ಷಿ ಇಲ್ಲಿ ಏಕಸಂಗಾತಿಯ ಪಕ್ಷಿಯಾಗಿರೋದ್ರಿಂದ ಎರಡೂ ಕೂಡ ಸಮಾನವಾದ ಜವಾಬ್ದಾರಿಯನ್ನ ತೆಗೆದುಕೊಂಡು ಗೂಡು ಕಟ್ಟುವಾಗ ಮೊಟ್ಟೆಗಳಿಗೆ ಕಾವು ಕೊಡುವಾಗ ಎಲ್ಲ ಜವಾಬ್ದಾರಿಯನ್ನು ಸಮಾನವಾಗಿ ಹಂಚಿಕೊಡುತ್ತೆ. ಕೆಲವು ಗಂಟೆಗಳ ಕಾಲ ಹೆಣ್ಣು ಪಕ್ಷಿ ಕಾವು ಕೊಟ್ಟರೆ ಇನ್ ಕೆಲವು ಗಂಟೆಗಳ ಕಾಲ ಗಂಡು ಪಕ್ಷಿ ಮೊಟ್ಟೆಗಳಿಗೆ ಕಾವನ್ನು ಕೊಡುತ್ತೆ. 15-18 ದಿವಸಗಳ ಕಾಲ ಅಂದಾಜು ಮೊಟ್ಟೆಗಳಿಗೆ ಕಾವನ್ನು ನೀಡುತ್ತೆ. 26-34 ದಿನಗಳ ಅವಧಿಯಲ್ಲಿ ರೆಕ್ಕೆಯ ಬಲಿತು ಹಾರಲು ಈ ಮರಿ ಪಕ್ಷಿಗಳು ಪ್ರಾರಂಭವನ್ನು ಮಾಡುತ್ತೆ. ಇವುಗಳ ಕಾಲಿನಲ್ಲಿ ಉದ್ದವಾದ ಶೂಲದಂತಹ 4 ಬೆರಳುಗಳಿರುತ್ತೆ. ಆ 4 ಬೆರಳುಗಳಿಗೂ ಕೂಡ ಇರುವಂತಹ ಉಗುರುಗಳು ಅತ್ಯಂತ ಚೂಪಾದ ಮೊನಚಾದ ಉಗುರುಗಳನ್ನು ಹೊಂದಿರುತ್ತೆ. ಹಾಗಾಗಿ ಇವು ಈ ಪಕ್ಷಿಗಳ ವಂಶದ ವಿಶೇಷವಾದ ಗುರುತು ಅಂತ ಹೇಳ್ಬಹುದು. ಕೋಗಿಲೆಯಲ್ಲೂ ಕೂಡ ಇದೇ ರೀತಿಯ ಉಗುರುಗಳನ್ನ ನೀವು ನೋಡಬಹುದು. ಹಾಗಾಗಿ ಈ ಪಕ್ಷಿಗಳ ಉಗುರು ನೋಡಿದಾಗ ಬೇರೆ ಮಾಂಸಾಹಾರಿ ಪಕ್ಷಿಗಳ ಭಕ್ಷಣೆಯಲ್ಲಿ ತುಂಬಾ ಅನುಕೂಲ ಆಗೋದಕ್ಕೋಸ್ಕರ ಈ ತರದ ಉಗುರುಗಳು ಇವಕ್ಕೆ ಮೂಡಿವೆ ಅಂತಂದ್ರೆ ಖಂಡಿತ ಇದು ಸೃಷ್ಟಿಯ ಒಂದು ರಹಸ್ಯ ಅಂತ ಕರಿಬಹುದು. ಈ ಪಕ್ಷಿಗಳು ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೂ ಕೂಡ ಕಾಣಬಹುದು. ಈ ಹಕ್ಕಿಯು ವಿಶೇಷವಾದಂತಹ ಹಿಂದಿನ 3 ನಂಬಿಕೆಗಳಿಗೆ ತುಂಬಾ ತಳುಕನ್ನ ಹಾಕಿಕೊಂಡು ಬಂದಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹೆಸರಲ್ಲೇ ನೋಡಿ, ನಿಮ್ಗೆ ಕೆಂಭೂತ ಅಂತ ಬರುತ್ತೆ. ಕೆಂಭೂತ ಅಂತಂದಾಗ ಕೆಂಪಾದ ಕಣ್ಣಿನ ತುಂಬಾ ರಕ್ತವರ್ಣದ ಕಣ್ಣನ್ನು ಹೊಂದಿರೋದ್ರಿಂದ ಅದು ನೋಡೋದಕ್ಕೆ ಭೂತದಂತಹ ಕಪ್ಪು ಬಣ್ಣವನ್ನು ಹೊಂದಿರೋದ್ರಿಂದ ಈ ಹೆಸರು ಬಂತು ಅಂತ ಹಲವಾರು ಉಲ್ಲೇಖಗಳು ಹೇಳುತ್ತೆ. ಇನ್ನೂ ಕೆಲವು ಉಲ್ಲೇಖಗಳು ಸ್ಮಶಾನದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಪಕ್ಷಿ, ಹಾಗಾಗಿ ಆ ಪಕ್ಷಿಯನ್ನು ನೋಡಿದ್ರೆ ಹಿಂದೆ ಸ್ನಾನ ಮಾಡ್ಕೊಂಡ್ ಬರಬೇಕು ಅನ್ನುವಂತಹ ಉಲ್ಲೇಖಗಳು ಉದಾಹರಣೆಗಳು ಕೂಡ ಹಿಂದೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ನಡೀತಾ ಇತ್ತು. ಮತ್ತು ನಾಗರ ಹಾವಿನೊಂದಿಗೆ ಸಂಬಂಧವನ್ನ ಇರುತ್ತೆ ಈ ಪಕ್ಷಿಗೆ ಅನ್ನೋ ಕಾರಣದಿಂದಾಗಿ ಈ ಪಕ್ಷಿಯನ್ನ ನಾವು ನೋಡಿದ್ರೆ ಮತ್ತೆ ಮನೆಗೆ ಹೋಗಿ ಸ್ನಾನವನ್ನ ಮಾಡ್ಕೊಂಡ್ ಬರಬೇಕು ಅನ್ನುವಂತಹ ಹಲವಾರು ಹಿಂದಿನ 3 ನಂಬಿಕೆಗಳಿಗೆ ಈ ಪಕ್ಷಿ ತುಂಬಾ ತಳಕನ್ನ ಹಾಕಿಕೊಂಡಿದೆ. ಆದ್ರೆ ಅವೆಲ್ಲದನ್ನು ಬಿಟ್ಟು ನಾವು ಮುಂದೆ ನೋಡೋದಾದ್ರೆ ಈ ಪಕ್ಷಿ ತನ್ನ ಕುಟುಂಬವನ್ನ ರಕ್ಷಿಸಿಕೊಳ್ಳೋದಕ್ಕೆ ಎಷ್ಟು ಕೋಪವನ್ನ ಎಷ್ಟು ಧೈರ್ಯವನ್ನ ಪ್ರಕಟಿಸುತ್ತೆ ಅಂದ್ರೆ ಅದು ಖಂಡಿತ ತಪ್ಪಾಗಲ್ಲ. ಯಾಕಂದ್ರೆ ತನ್ನದೊಂದೇ ಕುಟುಂಬ ಅಲ್ಲದೆ ತನ್ನ ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಪಕ್ಷಿಗಳ ಕುಟುಂಬಗಳು ಕೂಡ ಈ ಪಕ್ಷಿಯ ಗೂಡಿನ ಸುತ್ತಲೇ ಗೂಡನ್ನ ಮಾಡ್ಕೊಂಡಿರ್ತವೆ. ಯಾಕಂದ್ರೆ ಇದರ ಅತೀವವಾದ ಕೋಪ ಅತೀವವಾದ ಧೈರ್ಯಕ್ಕೆ ಹೆದರಿ ಎಂತ ದೊಡ್ಡ ದೊಡ್ಡ ಮಾಂಸಾಹಾರಿ ಪ್ರಾಣಿ ಪಕ್ಷಿ ಸರೀಸೃಪಗಳಾದ್ರೂ ಕೂಡ ಇವುಗಳ ಮೇಲೆ ದಾಳಿ ಮಾಡೋದಕ್ಕೆ ಹಿಂದೇಟನ್ನ ಹಾಕುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಬೇರೆ ಪಕ್ಷಿಗಳಿಗೆ ನಾಯಕನಾಗಿ ನಿಂತು ತನ್ನ ಕುಟುಂಬ ಹಾಗೂ ತನ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ಪಕ್ಷಿಗಳನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಆ ತರದ ಒಂದು ವಿಶೇಷವಾದ ಪಕ್ಷಿ ನಮ್ಮ ಕೆಂಭೂತ ಪಕ್ಷಿ. ಹಾಗಾಗಿ ನೀವು ಈ ಕೆಂಭೂತವನ್ನ ನೋಡಿದಾಗ ಅದರ ಸಂಗಾತಿಯೊಡನೆ ಕೂಗುವಂತಹ ಶಬ್ದವನ್ನ ಹಾಗೂ ಯಾವ ಕೂಗು ಕೂಗ್ದಾಗ ಏತಕ್ಕೋಸ್ಕರ ಕೂಗ್ತಿದೆ ಅನ್ನೋದನ್ನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಮಕ್ಕಳಿಗೂ ಅದನ್ನ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.

ಕೃಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 9:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನನ್ನ ಹಾಡು ನನ್ನ ಆಯ್ಕೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೋತೃಗಳೇ, ಅನೇಕ ಜನರು ತಮಗೆ ಇಷ್ಟವಾದಂತಹ ಗೀತೆಗಳನ್ನು ಪತ್ರದ ಮೂಲಕ ಪ್ರೀತಿಯಿಂದ ಬರೆದು ಕಳಿಸಿದ್ದಾರೆ. ಅದರಲ್ಲಿ ಆರಂಭದಲ್ಲಿ ಎ ಉಷಾ ಹಂಪಣ್ಣ ನ್ಯಾಮತಿ ಅವರು ಕಳಿಸಿರುವಂತಹ ಪತ್ರ ನನ್ನ ಕೈ ಸೇರಿದೆ. ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೂ ನಮಸ್ಕಾರಗಳು. ಪತ್ರ ಸಂಸ್ಕೃತಿ ಉಳಿಸುತ್ತಿರುವಂತಹ ನಿಮಗೆ ತುಂಬಾ ಧನ್ಯವಾದ ಅಂತ ಅಂದ್ರೆ ಆಕಾಶವಾಣಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಇವರು ಎರಡು ಚಿತ್ರದ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡು ಮನಸೇ ಓ ಮನಸೆ. ಈ ಹಾಡಿನಲ್ಲಿ ಕೆ ಕಲ್ಯಾಣ್ ಅವರು ಮನಸೆ ಎಂಬ ಪದ ಇಟ್ಟುಕೊಂಡು ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಭದ್ರಿ ಪ್ರಸಾದ್ ಮತ್ತು ಕೆ ಎಸ್ ಚಿತ್ರ ಅವರು ಇಂಪಾಗಿ ಹಾಡಿದ್ದಾರೆ ಅಂತಲೂ ಕೂಡ ತಿಳಿಸಿದ್ದಾರೆ. ಇವರಿಗಾಗಿ ಒಂದು ಈ ಒಂದು ಚಿತ್ರದ ಗೀತೆ

ಸಮಯ ಆಗ್ತಾ ಇದೆ 9:51. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಪತ್ರಗಳ ಮೂಲಕ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಆಯ್ಕೆ ಮಾಡಿ ಬರೆದು ಕಳಿಸಿರುವಂತಹ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಈಗ ಹೆಚ್ ಹೊನ್ನೂರಲಿ ಅವರು ನಿಲಯದ ನಿರ್ದೇಶಕರಿಗೆ ಹಾಗೂ ಮುಖ್ಯಸ್ಥರಿಗೆ ನಿರೂಪಕರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಎಲ್ಲಾ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡಿ ಹಾಡಿಗಾಗಿ ಕಳಿಸಿದ್ದಾರೆ. ಅಮೃತ ರಮೇಶ್, ನಳಿನಿ ಸತೀಶ್, ಚಂದ್ರಕಾ ನೇಲಗುಂಡಿ, ನೇತ್ರ ನಟರಾಜ್, ತನುಜ ಮಾಧವನಗರ, ಚಿಕ್ಕಪ್ಪ ಹನುಮಂತಪ್ಪ, ಮಡಿವಾಳರ್, ಅನಂತರಾಜು, ಎಲ್ಲ ಕೇಳುಗರಿಗಾಗಿ ಅಂತ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಕೂಡ ಪತ್ರವನ್ನ ಕಳಿಸಿದ್ದಾರೆ. ನೀ ಬರೆದ ಕಾದಂಬರಿ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ. ಈಗ ತಮ್ಮೆಲ್ಲರಿಗಾಗಿ ಈ ಗೀತೆ

0: ಶ್ರೋತೃಗಳೇ, ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಾ ಕಡೆಯದಾಗಿ ಮೂಡಿ ಬರ್ತಾ ಇದೆ. ಚಿಕ್ಕ ತಿರುಪತಿ ವಿಲೇಜ್ನಿಂದ ಪ್ರಕಾಶ್, ಶ್ಯಾಮ್ಲಾ, ಅಶ್ವಿನಿ, ಆನಂದ್, ಮಾನ್ವಿತ್ ಅವರು ಕೂಡ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ರೋಟರಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಸವಿತಾ, ಗಣೇಶ್ ದೊಡ್ಡಮನೆ ಗಣೇಶ್ ಅವರು ಎಲ್ಲರೂ ಕೂಡ ಕಳಿಸಿರುವಂತಹ ಮೆಚ್ಚಿರುವಂತಹ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶುಭ ಮುಂಜಾನೆ ನಿಲಯದಿಂದ ಮೂಡಿ ಬರುವಂತಹ ಹಾಡು ಮಾತಾಡು ಕ್ಯಾಂಪಸ್ ಕಟ್ಟಿ ಸವಿ ನೆನಪು ಕರುನಾಳು ಬಾ ಬೆಳಗ್ಗೆ ತುಂಬಾ ಇಷ್ಟ ಆಗ್ತಾ ಇದೆ. ಕಾರ್ಯಕ್ರಮಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ತಿಂಗಳು ಬಿಸಿಲಿನ ಬೇಕಿಯು ಬೆಂಡಾಗಿ ಹೋಗಿದ್ದೇವೆ. ಪ್ರಾಣಿ ಪಕ್ಷಿಗಳು ನೀರು ಆಹಾರವನ್ನ ಇಡುವುದರ ಮುಖಾಂತರ ಅವುಗಳನ್ನ ಸಂರಕ್ಷಿಸೋಣ. ನಮಗೆ ನಮೋಭೂತನಾದ ಚಿತ್ರದ ಗೀತೆ, ಚಿತ್ರದ ಹಾಡು, ಒಂದು ಸಿನಿಮಾ ನಮೋಭೂತನಾಥ ಅಂತಾನೆ ಚಿತ್ರದ ಹಾಡಿನ ಸಾಲುಗಳಾಗಿದೆ. ಆ ಒಂದು ಚಿತ್ರದ ಗೀತೆಯನ್ನ ಕೇಳೋಣ ಈಗ.
1: ಶ್ರೀಮನ್ ಮಹಾದಿವ್ಯ ತೇಜೋ ವಿರಾಜಿ ಕೃಪಾಳು ಜಗಜ್ಜಾಲ ರಕ್ಷಾ ವಿಲಕ್ಷ ಪ್ರಭಾ ಭಾಸುರ ರಕ್ಷಿಸೋ ದಕ್ಷೆಯಂ ಲೋಹಿತಾಕ್ಷ ಕೃಪಾ ದೀಕ್ಷಾ ಲೋಕತ್ರಯಾಧಾರ ಧೂಮ್ರ ಧ್ವಜ ಬಂಧುರ ಭವ್ಯ ಜ್ವಾಲಾಧರ ಸಾರಜೀವಂಗಳ ಸತ್ವ ಚೈತನ್ಯ ನೀನೆ ದಯಾಭೂತನೆ ಕಾಯೋ

ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ದಿನ ವಿಜಯಪುರ ನಗರದಿಂದ ಬರೆದಂತಹ ಭಾಗ್ಯಶ್ರೀ ಅವರು ಮೆಚ್ಚಿದಂತಹ ಆಯ್ಕೆ ಮಾಡಿದಂತಹ ಹಾಡುಗಳು ಹೆಚ್ಚ ಹೊನ್ನೂರಾಲಿ, ಅಮೃತ ರಮೇಶ್, ನಳಿನಿ ಸತೀಶ್, ಚಂದ್ರಿಕಾ ನೇಲಗುಂಡೆ, ನೇತ್ರಾ ನಟರಾಜ್, ತನುಜ ಮಾಧವನಗರ, ಚಿಕ್ಕಪ್ಪ ಹನುಮಂತಪ್ಪ, ಮಡಿವಾಳರ್, ಅನಂತರಾಜು, ಅದೇ ರೀತಿಯಲ್ಲಿ ರೋಟರಿ ಜಿ ವಿಜಯಕುಮಾರ್ ಹಾಗೂ ಹಂಪಣ್ಣ ಯಾರಿದ್ದು ಅಂತಂದ್ರೆ ಉಷಾ ಎ ಉಷಾ ಹಂಪಣ್ಣ ಹಾಗೂ ಚಿಕ್ಕ ತಿರುಪತಿ ಇವರೆಲ್ಲರ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರ ಮಾಡಲಾಯಿತು. ಕೆಲವರು ಕ್ವಶನ್ ಹಾಕಿದ್ದಾರೆ, ಪದೇ ಪದೇ ಇವ್ರದ್ದು ಚಿಕ್ಕ ತಿರುಪತಿಯಿಂದ ಪ್ರತಿದಿನವೂ ಕೂಡ ಸುಮಾರು ದಿನಕ್ಕೆ ಅವರು ಒಂದು ಪತ್ರ ಅಲ್ಲ, ಸುಮಾರು ದಿನ ವಾರದಲ್ಲಿ ಒಂದು 15 ಪತ್ರಗಳನ್ನು ಕಳಿಸ್ತಾರೆ ಅನ್ಸುತ್ತೆ. ನಾನು ಕೂಡ ನನ್ನ ಆಯ್ಕೆ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನು ಪ್ರಸಾರ ಯಾವಾಗಾದ್ರೂ ಕೂಡ ಬರ್ತಾ ಇರ್ತೀನಿ. ನಂದು ಪ್ರತಿ ಮಂಗಳವಾರ ಇರುತ್ತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೋಡಿದಾಗ ಸುಮಾರು ಪತ್ರಗಳು ಕೂಡ ಯಾಕೆ ಅವ್ರದ್ದು ಹೆಸರು ತಗೊಂತಾ ಇದ್ದೀವಿ ಅಂತ ಹೇಳಿದ್ರೆ, ಸುಮಾರು 1 ವಾರಕ್ಕೆ 7 ದಿನ ಅಂದ್ರೆ 15 ಪತ್ರಗಳು ಬಂದಿರುತ್ತೆ. ನಾವು 2 ದಿನ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಹಾಡನ್ನ ಪ್ರಸಾರ ಮಾಡಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ ಹೊನ್ನೂರಲ್ಲಿ ಆಗಿರ್ಬೋದು, ಕೇಳುಗರ ಬಳಗ ಅಂತಾನು ಕೂಡ ಕಳಿಸಿರ್ತೀರಾ, ಎಲ್ಲರ ಪತ್ರಗಳು ಕೂಡ ಬಂದು ತಲುಪಿರತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಪತ್ರಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಅದರಲ್ಲಿ ಅವರ ಹೆಸರುಗಳನ್ನು ಹೇಳಿರ್ತೇವೆ. ಅವರದು ಎಲ್ಲರ ಮೆಚ್ಚಿನ ಚಿತ್ರಗೀತೆ ಅಂತ

ಅನ್ನಿಸ್ತಾ ಇದ್ದೇನೆ. ಅದರಲ್ಲಿ ಒಂದು ಪತ್ರ, ಯಾಕಂದ್ರೆ ಎಲ್ಲ ತುಂಬಾ ಪತ್ರಗಳು ನಮಗೆ ಕೈ ಸಿಕ್ತಾಗ ನಮಗೆ ಹೆಚ್ಚು ಹೆಚ್ಚು ಪತ್ರಗಳು ನಮಗೆ ಒಬ್ಬರ ಹೆಸರಲ್ಲೇ ನಾವು ತೆಗೆದುಕೊಂಡಾಗ ತುಂಬಾ ಹೆಸರುಗಳು ಅದೇ ಹೆಸರಿನಲ್ಲೇ ಬಂದಿರತ್ತೆ ಪತ್ರಗಳು. ಹಾಗಾಗಿ ಅವರು ಕೂಡ ಅವರು ಮೆಚ್ಚಿನ ಗೀತೆಗಳನ್ನ ಒಂದು ಪತ್ರದಲ್ಲಿ ಒಂದು ಐದಾರು ಹಾಡುಗಳನ್ನ ಆಯ್ಕೆ ಮಾಡಿ ವಾರಕ್ಕೆ ಒಂದು ಪತ್ರವನ್ನ ಕಳಿಸಿದ್ರೆ ಸೂಕ್ತ ಆಗತ್ತೆ. ಅದು ಒಂದು ಅಥವಾ ಎರಡು ಪತ್ರಗಳನ್ನ ಕಳಿಸಿದ್ರೆ ಬೇರೆಯವರ ಪತ್ರಗಳು ಕೂಡ ನಮ್ಮ ಕೈಗೆ ಬೇಗ ಸಿಗೋದಕ್ಕೆ ಅನುಕೂಲ ಆಗತ್ತೆ ಅಂತ. ಅವರು ಬೇಜಾರಾಗೋದ್ ಬೇಡ, ಪತ್ರಗಳನ್ನ ಓದಿಲ್ಲ ಅಂತ ನೀವು ಕೂಡ ಬೇಜಾರಾಗೋದ್ ಬೇಡ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಂದು ವಾರದಲ್ಲಿ 15-10 ಪತ್ರಗಳು ಅವರ ಹೆಸರಿನಲ್ಲೇ, ಹೆಸರು ಹೇಳಕ್ ಹೋಗೋದಿಲ್ಲ, ಅವರ ಹೆಸರಿನಲ್ಲೇ ಪತ್ರ ಕಳಿಸೋದಕ್ಕಿಂತ ಒಂದೇ ಪತ್ರ, ಒಂದು ಅಥವಾ ಎರಡು ಪತ್ರದಲ್ಲಿ ನಿಮ್ಮ ಮೆಚ್ಚಿನ ಹಾಡುಗಳು, 10 ಹಾಡುಗಳನ್ನು ಬೇಕಾದ್ರೂ ಕೂಡ ಸಾಲುಗಳನ್ನ ಬರೆದು ಕಳಿಸಿ. ಖಂಡಿತವಾಗಿಯೂ ಕೂಡ ನಿಮ್ಮ ಹಾಡನ್ನ ನಮ್ಮ ನಿಲಯದಿಂದ ಪ್ರಸಾರ ಮಾಡ್ತೇವೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಿಳಿಸ್ತಾ ಇದ್ದೇನೆ ಅಂತ ಹೇಳ್ತಾ ಯಾರು ಬೇಜಾರಾಗಬೇಡಿ ಅಂತ ಈ ಮೂಲಕ ತಿಳಿಸ್ತಾ ಇಲ್ಲಿಗೆ ಈ ಹೊತ್ತಿನ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ.

0: ಅದೇ ರೀತಿಯಲ್ಲಿ ಶತ್ರುಗಳೇ ತಮ್ಮೆಲ್ಲರ ಗಮನಕ್ಕೆ ಇವತ್ತು ಇಂದು ಹಾಗೂ ನಾಳೆ ಸರ್ಕಾರದ ಒಂದು ಆದೇಶದ ಮೇರೆಗೆ ಕೆಲವು ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಪತ್ರಗಳನ್ನು ಓದಿಲ್ಲ ಅಂತ ಬೇಜಾರಾಗಬೇಡಿ, ಆ ಕಾರಣ ಕೂಡ ಇರುತ್ತೆ ಅಂತ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ. ಬೆಳಗ್ಗಿಂದನೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ. ಹಾಗಾಗಿ ಸುಧಾಕರ್ ಅವರು ಮಿನಿಸ್ಟರ್ ಅವರು ನಿಧನರಾಗಿರೋದ್ರಿಂದ ಮೂರು ದಿನ ಶೋಕಾಚರಣೆಯನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಒಂದು ಸೈಲೆಂಟ್ ಆಗಿರುವಂತಹ ಒಂದು ಹಾಡುಗಳನ್ನು ನಮ್ಮ ನಿಲಯದಿಂದ ಪ್ರಸಾರ ಮಾಡಬೇಕಾಗತ್ತೆ. ಇದನ್ನು ನೀವು ಕೂಡ ಅರ್ಥ ಮಾಡ್ಕೊಂತೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಪತ್ರಗಳಲ್ಲೂ ಕೂಡ ತುಂಬ ಜೋಶಾಗಿರುವಂತಹ ತುಂಬ ಖುಷಿ ಖುಷಿಯಾಗಿರುವಂತಹ ಹಾಡುಗಳನ್ನು ಕೂಡ ಅನೇಕರು ಆಯ್ಕೆ ಮಾಡಿದ್ದೀರಾ. ಹಾಗಾಗಿ ಇವತ್ತು ಹಾಗೂ ನಾಳೆ ಶೋಕಾಚರಣೆ ಇರೋದ್ರಿಂದ ಅಂತಹ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗತ್ತಿಲ್ಲ ಅಂತ ಹೇಳ್ತಾ ಅದರಲ್ಲೂ ಕೂಡ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೂಡ ನೀವು ಆಯ್ಕೆ ಮಾಡಿ ಕಳಿಸಿರ್ತೀರಾ. ಖುಷಿ ಖುಷಿಯಾಗಿರುವಂತಹ ಹಾಡುಗಳನ್ನು ಕೂಡ ಆಯ್ಕೆ ಮಾಡಿರ್ತೀರಾ. ಹಾಗಾಗಿ ಈ ದಿನದ ಈ ಸಂದರ್ಭದಲ್ಲಿ ನಾವು ಅದನ್ನ ಪ್ಲೇ ಮಾಡೋದಕ್ಕೆ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಪತ್ರಗಳನ್ನು ಕೂಡ ನಾವು ಹಾಗೆ ಇಟ್ಟಿರ್ತೇವೆ. ಬುಧವಾರ ಕೂಡ ಬುಧವಾರದಿಂದ ಮತ್ತೆ ನಿಮ್ಮ ಮೆಚ್ಚಿನ ಹಾಡುಗಳು ಕೂಡ ನೀವು ಖುಷಿಯಾಗಿರುವಂತಹ ಹಾಡುಗಳನ್ನು ಕೂಡ ಕೇಳಬಹುದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನ ಸೋಮವಾರ ಪದಬಂಧ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಮೊದಲ ಪ್ರಶ್ನೆ ಹೇಗಿದೆ? ಅರಸನು ವಿಧಿಸುವ ಶಿಕ್ಷೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅರಸನು ವಿಧಿಸುವ ಶಿಕ್ಷೆ ಎಂಬ ಅರ್ಥವನ್ನು ನೀಡುವಂತಹ ರಾ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನು ನೀವು ತಿಳಿಸಬೇಕಾಗತ್ತೆ. ಅರಸನು ವಿಧಿಸುವ ಶಿಕ್ಷೆ, ಅರಸನು ವಿಧಿಸುವ ಶಿಕ್ಷೆ ಈ ಒಂದು ಅರ್ಥವನ್ನು ನೀಡುವಂತಹ ರಾ ಅಕ್ಷರದಿಂದ ಆರಂಭ

ಆಗುವ ಮತ್ತೊಂದು ಶಬ್ದವನ್ನ ನೀವು ನೀಡಬೇಕಾಗತ್ತೆ. ಆಯ್ಕೆಗಳನ್ನ ನಿಮಗೂ ಕೂಡ ನೀಡ್ತಾ ಇದ್ದೇನೆ. ಒಂದು ರಾಜಮುದ್ರೆ, ಎರಡು ರಾಜತಂಡ. ಯಾವುದಿರ್ಬೋದು ನಿಮ್ಮ ಆಯ್ಕೆಗಳನ್ನ ಟೈಪ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ನಿಮ್ಮ ಉತ್ತರಗಳು ಬಂದು ತಲುಪ್ತಾ ಇರಲಿ. ಅಷ್ಟರಲ್ಲಿ ಮತ್ತೆರಡು ಸುಂದರವಾದಂತಹ ಗೀತೆ ನಿಮಗಾಗಿ

ಶ್ರೋತೃಗಳೇ, ಬೆಳಗಿನಿಂದ ಕಾರ್ಯಕ್ರಮಗಳ ಕುರಿತು ಕೂಡ ನೀವು ಅನೇಕ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿದ್ದೀರಾ. ಅದೇ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡಿದ್ದೀರಾ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಶ್ರೋತೃಗಳೇ. ಮೊದಲಿಗೆ ಪ್ರೀತಿಯ ಭದ್ರಾವತಿ ಆಕಾಶವಾಣಿಗೆ ಶುಭೋದಯ. ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು ಕಳಿಸಿದ್ದಾರೆ. ಹೊನ್ನೂರಲ್ಲಿ ಹನುಮಂತಪುರ ಸಂದೇಶವನ್ನ ಕಳಿಸಿದ್ರೆ ಮಂಜುಳಾಬಾಯಿ ಚಂದ್ರಹಾಸ ಗಡದಿ ಅವರು ಕಳಿಸಿದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಕರ ವಿಜಯ್ ಕುಮಾರ್ ಅವರು ಕೂಡ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯ ಶುಭಾಶಯಗಳು, ನಮ್ಮ ದೇಶ ತಾಂತ್ರಿಕವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸೋಣ ಅಂತ ಕೂಡ ಕಳಿಸಿದ್ದಾರೆ. ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು, ಈ ದಿನದ ಭಾವಗೀತೆ ತುಂಬಾ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಹೆಚ್.ಆರ್. ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಬಾಳಪ್ಪ ಹುಕ್ಕೇರಿಯವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಬಸವೇಶ್ವರರ ವಚನ ಮಧುರವಾಗಿತ್ತು, ಹಾಗೆ ಹಾಡುಗಳು ಕೂಡ ಚೆನ್ನಾಗಿತ್ತು. ಸಾವಿರದ ಒಂಬೈನೂರ 1977ರಲ್ಲಿ ಬಿಡುಗಡೆಯಾದ ಅನಂತನಾಗ್ ಅಭಿನಯದ ಕನ್ನೇಶ್ವರ ರಾಮ ಎಂಬ ಕನ್ನಡ ಚಿತ್ರದಲ್ಲಿ ಒಂದು ಹಾಡನ್ನು ಕೂಡ ಹಾಡಿದ್ದಾರೆ. ಓಕೆ, ತೆರೆ ಮೇಲೆ ಸ್ವತಃ ಕಾಣಿಸಿಕೊಂಡಿದ್ದಾರೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಓಕೆ ಶ್ರೋತೃಗಳೇ, ಇನ್ನು ಚಂದ್ರಶೇಖರ್ ನಾಯಕ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ರೆ, ನಮಸ್ತೆ ಡಾಕ್ಟರ್ ಕಾವ್ಯ ಮೇಡಮ್ ಅವರಿಗೆ, ನಮಗೆ ಶೋಭಾ ಹನುಮಂತ ನಾಯಕ ಲಿಂಗದಹಳ್ಳಿ ಪೊಲೀಸ್ ಕ್ವಾರ್ಟರ್ಸ್ ನಿಂದ ಕಳಿಸಿದ್ದಾರೆ. ಓಕೆ, ಅವರು ಡಾಕ್ಟರ್ ಹತ್ರ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನದ ಬಗ್ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅವರು ಕೂಡ ಇವರು ಶೋಭಾ ಅವರು ಕೂಡ ಭೇಟಿಯಾಗಿದ್ರು. ಅವರಿಂದ ಅವರು ನೀಡಿದಂತಹ ಚಿಕಿತ್ಸೆ ಸಲಹೆಯಿಂದ ಅವರಿಗೆ ಗಂಡು ಮಗು ಕೂಡ ಆಗಿದೆ ಅಂತೆ. ಈಗ ಅವನಿಗೆ 6 ವರ್ಷ ಅಂತ ಹೇಳಿ ಆ ಒಂದು ಎಷ್ಟು ಅಟ್ಯಾಚ್ಮೆಂಟ್ ಎಲ್ಲ ಕೂಡ ತುಂಬಾ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಕಾವ್ಯ ಅವರು ಕೂಡ, ಡಾಕ್ಟರ್ ಕಾವ್ಯ ಅವರು ಕೂಡ ಕೇಳಿದ್ರೆ ತುಂಬಾ ಖುಷಿ ಆಗ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರದಿಂದ, ಏಳು ಕಾಲಿಗೆ ಮುಡಿ ಬಂದಂತಹ ಭಾವಗೀತೆಗಳು ಚೆನ್ನಾಗಿತ್ತು, ಭಕ್ತಿ ಭಾವ ತುಂಬಿದ ಅಂತಹ ಚಲನಚಿತ್ರಗಳು ಇಷ್ಟ ಆಯ್ತು, ಭಕ್ತಿಯ ಅಲೆಯಲ್ಲಿ ಅದರಲ್ಲೂ ಕೂಡ ಶಿವನ ಧ್ಯಾನದಲ್ಲಿ ತಿಳಿಸಿತ್ತು, ಚಲನಚಿತ್ರಗಳು ಕೂಡ ಇಷ್ಟ ಆಯ್ತು, ವೈದ್ಯಕೀಯ ಮಾಹಿತಿ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ. ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮನ ಮೆಚ್ಚಿ ಅದೇ ರೀತಿಯಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀವಿ, ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ಟ ಆಯ್ತು ಅಂತ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಬಿಎಚ್ ಆಂಜನೇಯ ವೋಲ್ಟನ್ ಭದ್ರಾವತಿ ವೋಲ್ಟನ್ ಹನುಮಂತಪುರ ನಗರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ, ಎಲ್ಲಾ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಕಳಿಸಿದ್ರೆ, ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ರೇಡಿಯೋ ಕೇಳ್ತಾ ಇದ್ದೀವಿ ಅಂತಲೂ ಕೂಡ ಕಳಿಸಿದ್ದಾರೆ. ಆಕಾಶವಾಣಿ ಶಿವಮೊಗ್ಗ ಭದ್ರಾವತಿ ಎಲ್ಲಾ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಮಹೇಶ್ವರಿ ಕಾಗೇಹಳ್ಳದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹನುಮಂತ ಹಂಪಣ್ಣ ನ್ಯಾಮತಿಯಿಂದ, ವೈದ್ಯರು ಹೇಳಿದಂತಹ ಬಂಜೆತನಕ್ಕೆ ಕಾರಣ ಇದಕ್ಕೆ ಅದರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಡಾಕ್ಟರ್ ಹೇಳಿದಂತಹ ಮಾಹಿತಿಯನ್ನ. ಸಮಯದ ಅಭಾವ ಇರೋದ್ರಿಂದ ಅವರ ಸಂದೇಶಗಳನ್ನೆಲ್ಲ ಶಾರ್ಟ್ ಆಗಿ ಓದ್ತಾ ಇದ್ದೀನಿ. ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಬೆಳಗಿನ ಎಲ್ಲಾ ಕಾರ್ಯಕ್ರಮ ಸೂಪರ್ ಆಗಿತ್ತು, ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ಕೆಂಭೂತ ಪಕ್ಷಿಯ ಬಗ್ಗೆ ನಮ್ಮ ಮನೆಯ ಮುಂದಿರುವಂತಹ ಪಾರ್ಕ್ ನಲ್ಲಿ ನೋಡ್ತಾ ಇರ್ತೇವೆ, ಅದರ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಪ್ರತೀತಿ ಕೂಡ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಕೂಡ ಸಿಗ್ತಲ್ಲ ಖುಷಿಯಾಗಿ, ಆ ಪಕ್ಷಿಯನ್ನು ನೋಡ್ತಾ ಇದ್ದಾಗ ಇವರು ಹೇಳಿದಂತಹ ಮಾಹಿತಿಯನ್ನು ಕೂಡ ಕೇಳಿದಾಗ ನೋಡಿದಾಗ ತುಂಬಾನೇ ಖುಷಿ ಆಗತ್ತೆ ಅದರ ಕುರಿತು ಮಾಹಿತಿನ. ಇನ್ನು ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೀಲಗೊಂಡೆ ಅವರು ಕೂಡ
ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣಮೂರ್ತಿ ಹರಿಗೆ ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ, ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ, ಬೃಂದ ರವೀಂದ್ರನಗರ ಶಿವಮೊಗ್ಗದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ, ಸುರೇಶ್ ಶಿವಮೊಗ್ಗದಿಂದ ಕಳಿಸಿದ್ರೆ, ರೀನಾ ಬೆನೆಟ್ ಗೋಪಾಲ ಶಿವಮೊಗ್ಗದಿಂದ, ಶರವಣ ಅವರು ಕೂಡ ಕಳಿಸಿದ್ದಾರೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ರೆ, ರೇಣುಕಾಡೆ ಶಿವಮೊಗ್ಗದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮುರಳೀಧರ್ ಶಿವಮೊಗ್ಗ, ಪ್ರತಿಮಾ ನಾಯಕ್ ಶಿವಮೊಗ್ಗ, ರಾಧಾ ನಿಧಿಗೆಯಿಂದ, ನಮಸ್ತೆ ಹೊಸಮನೆ ಭದ್ರಾವತಿಯಿಂದ ಶ್ಯಾಮಲಾ ಕೃಷ್ಣಪ್ಪ ಹರೀಶ್ ಶಿವು ಅವರು ಕೂಡ ಕಳಿಸಿದ್ದಾರೆ, ವಿಶ್ವ ಸವಣಂಗದಿಂದ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ಮನಸ್ಸಿಟ್ಟು ಕೇಳ್ತಾ ಇದ್ದೇವೆ, ನಮ್ಮ ಮನಸ್ಸಿಗೆ ಬಹಳ ಆನಂದ ಆಗಿದೆ. ಶ್ರೀನಿಧಿ ಹೆಬ್ಬಾರ್ ಅವರು ಕೆಂಭೂತ ಪಕ್ಷದ ವಿವರಣೆ, ಹಾಗೆ ಸುಮಧರ ಚಿತ್ರಗೀತೆಗಳು ಇಷ್ಟ ಆಯ್ತು ಅಂತ ಕಳಿಸಿದ್ರೆ, ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಆಕಾಶವಾಣಿ, ಸುಮಾ ವಿರೂಪಾಕ್ಷಪ್ಪ ಹೊರಕಡ್ಲಿ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಬಿಟ್ಟಂಪಾಡಿ ದುಬಾಯಿಯಿಂದ, ಮಮತಾ ಭದ್ರಾವತಿಯಿಂದ ಕಳಿಸಿದ್ರೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು

ಜಯಕುಮಾರ್ ಅವರು ಕೂಡ ಎಲ್ಲಾ ಕಾರ್ಯಕ್ರಮಗಳನ್ನ ಹೆಸರನ್ನ ಮೆನ್ಷನ್ ಮಾಡಿ ಟೈಪ್ ಮಾಡಿ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ, ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಏಳು ಮುಕ್ಕಾಲಿಗೆ ಕನ್ನಡ ಚಿತ್ರಗೀತೆಗಳು ಅದ್ಭುತವಾಗಿ ಮೂಡಿ ಬಂತು, ಕರ್ಜಿಕೆಯವರ ಕಥನವೂ ಕೂಡ ಇಷ್ಟ ಆಯ್ತು ಅಂತ ಕೂಡ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ ಸಂದೇಶ ಬಂದು ತಲುಪಿದೆ. ಸರೋಜ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಅದೇ ರೀತಿಲಿ ಹನು ಆಕಾಶವಾಣಿ ರೇಖಾ ಕೊಟ್ರೆ ಶಿಕ್ಷಕರು ಹರಿಹರ ಸಂದೇಶವನ್ನ ಕಳಿಸಿದ್ರೆ, ಸರೋಜ ಜಯಶಂಕರ್, ದೀಪಕ್ ಕುಮಾರ್, ಆರಾಧ್ಯ, ಕೀರ್ತನ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ ಹೊಸಕೆರೆಯಿಂದ ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್, ಪದ್ಮಾ, ಪನ್ನಗಟ್ಟಿ, ಅನಂತ್ ಕುಮಾರ್ ಅವರು ಕೂಡ ಕಳಿಸಿದ್ರೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಒಂದು ಶುಭಾಶಯವನ್ನು ಕೋರಿ ಒಂದು ಕವನವನ್ನು ಕೂಡ ಕಳಿಸಿದ್ದಾರೆ. ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಒಂದೆರಡು ಸಾಲುಗಳನ್ನು, ಯಾಕಂದ್ರೆ ನೀವು ಕಳಿಸಿರ್ತೇವೆ ಚುಟುಕಾಗಿ ನಿಮ್ಮ ಪದಗಳನ್ನು ಕಳಿಸಿದ್ರೆ ನಾಲ್ಕು ಸಾಲುಗಳಲ್ಲಿ ಕಳಿಸಿದ್ರೆ ನಾವು ಕೂಡ ಓದೋದಕ್ಕೆ ಅನುಕೂಲ ಆಗತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ವಿಶ್ವದ ಒಂದು ಕಾರ್ಯ ಯೋಜನೆ ಕಾಯಕಲ್ಪದ ಪ್ರಗತಿಯ ಹಾದಿಗೆ ತಂತ್ರಜ್ಞಾನ ಹಲವು ಸಂಶೋಧನೆಯ ಕಾರ್ಯ ಯೋಜನೆಯ ಅಭಿಯಂತರದ ಸಾಧನೆಯ ಪ್ರತಿಫಲವೇ ವಿಜ್ಞಾನ. ಕಡೆಯ ಸಾಲಗಳನ್ನು ಓದ್ತಾ ಇದ್ದೇನೆ. ವೈಜ್ಞಾನಿಕ ಲೋಕದ ಹಾದಿಯಲ್ಲಿ ಸಾಗಿ ಬಂದಿರುವ ತಂತ್ರಜ್ಞಾನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ತಾಂತ್ರಿಕ ಲೋಕದ ತಂತ್ರಜ್ಞಾನ ಕೌಶಲ್ಯದ ಶ್ರಮವನ್ನು ಆಧರಿಸಿ ಪ್ರಗತಿಯ ಜೊತೆಯತ್ತ ಸಾಕೋಣ ಅಂತಲೂ ಕೂಡ ಅವರು ಕವನವನ್ನ ಸುದೀರ್ಘವಾಗಿ ಕಳಿಸಿದ್ದಾರೆ. ಅದನ್ನು ಚುಟುಕಾಗಿ ನಾನು ಓದಿದ್ದೇನೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ ಗೀತಾರಾಧನ ಕಾರ್ಯಕ್ರಮದಲ್ಲಿ ಶ್ರೀಕಂಠೇಶ್ವರ ದೇವಾಲಯದ ಪರಿಚಯ, ಕರುಣಾಳ ಬಾಬಳಿಕೆ, ಪಕ್ಷಿ ಪ್ರಪಂಚ ಎಲ್ಲ ಇಷ್ಟ ಆಯ್ತು ಅಂತ ಕಳಿಸಿದ್ರೆ, ಮಂಜುಳಾ ಜನಾರ್ದನ್, ಉದಯ್ ಟೈಲರ್, ಭೂತನಗುಡಿ ಭದ್ರಾವತಿಯಿಂದ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕಾರ್ಯಕ್ರಮ ಸೊಗಸಾಗಿ ಕೇಳಿ ಬರ್ತಾ ಇದೆ ಬೆಳಗಿನಿಂದ. ಓಕೆ, ಎಲ್ಲಾ ಕಾರ್ಯಕ್ರಮಗಳು ಕೂಡ ಮನಸ್ಸಿಗೆ ಮುದವನ್ನು ನೀಡಿತು. ಪಕ್ಷಿ ಕಾರ್ಯಕ್ರಮ ಆಗ್ಲಿ ಎಲ್ಲವೂ ಕೂಡ ಇಷ್ಟ ಆಯ್ತು ಅಂತ ಕೂಡ ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಕಳಿಸಿದ್ರೆ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಮಾದಪ್ಪ ಮತ್ತು ಕೃಷ್ಣ ಕೆಎಂ ಕಮಂಡಲ ಗೋಂದಿ ಜಗಳೂರು ತಾಲೂಕಿನಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ. ಪಕ್ಷಿ ಪ್ರಪಂಚ ತುಂಬಾ ಇಷ್ಟ ಆಯ್ತಂತೆ ಪ್ರತಿಮಾ ನಾಯಕ್ ಅವರಿಗೆ. ಇನ್ನು ಪತ್ರ ಬರೆಯೋಕೆ ಟೈಮ್ ತಗೊಂಡಿ ಆ ಪತ್ರಕ್ಕೆ. ಓಕೆ, ಪ್ರಕಾಶ್ ಅಮಲ ಚಿಕ್ಕ ತಿರುಪತಿ, ಓಕೆ, ಅವರು ಕೂಡ ಸಾಕಷ್ಟು ಪತ್ರಗಳನ್ನ ಬರೆದಿರ್ತಾರಲ್ಲ ಅದಕ್ಕೋಸ್ಕರ ಹೇಳಿದ್ದೆ. ಪತ್ರ ಬರೆಯೋದಕ್ಕೆ ಟೈಮ್ ತಗೊಂಡು ಆ ಪತ್ರ ಕಾರ್ಯಕ್ರಮಕ್ಕೆ ಕೈ ಅಂದ, ಯಾಕಂದ್ರೆ ಕಷ್ಟಪಟ್ಟು ಪತ್ರ ಬರ್ತಿರ್ತೀವಿ. ಓಕೆ, ಕಷ್ಟಪಟ್ಟು ಬರ್ತಿರ್ತೀರಾ ಶಮಲವ್ರೆ, ನೀವು ಸಾಕಷ್ಟು ಪತ್ರಗಳನ್ನ ಆಕಾಶವಾಣಿ ಭದ್ರಾವತಿಗೆ ಕಳಿಸ್ತಾ ಇರ್ತೀರಿ, ನಮಗೂ ಕೂಡ ತುಂಬಾನೇ ಖುಷಿ ಇದೆ. ಆ ಪತ್ರಗಳನ್ನ ನಾವು ತೆಗೆದುಕೊಂಡಾಗ ನಿಮ್ಮ ಹೆಚ್ಚಿನ ಪತ್ರಗಳು ಇರತ್ತೆ, ಹಾಗಂತ ಬೇಜಾರಾಗೋದು ಬೇಡ. ನೀವು ಕೂಡ ಒಂದೆರಡು ಪತ್ರಗಳನ್ನ, ನಿಮ್ಮ ಒಂದು ಎಲ್ಲ ಪತ್ರಗಳನ್ನ ಬರೆದಿರುವಂತ ಎಲ್ಲರಿಗೂ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿ ಪರವಾಗಿ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಪತ್ರಗಳನ್ನ ಈಗೂ ಕೂಡ ಈಗೆಲ್ಲ SMS ಮೆಸೇಜ್ಗಳ ಮೂಲಕ ಕಳಿಸ್ತಾರೆ, ಆದ್ರೆ ಪತ್ರಗಳನ್ನ ನೀವು ಉಳಿಸ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ, ಬಹಳ ಖುಷಿ ಆಗತ್ತೆ ಅಂತ. ಪತ್ರಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ, ಬರೀರಿ ಇಲ್ಲ ಅಂತ ಅಲ್ಲ, ಆದಷ್ಟು ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ಲಿ. ಯಾಕಂದ್ರೆ ಪತ್ರಗಳ ಖುಷಿ ಖುಷಿಯಿಂದ ಕಳಿಸಿರ್ತೀರಾ, ನಿಮ್ಮ ಪತ್ರವನ್ನು ಓದ್ದಿಲ್ಲ ಇದ್ರೆ ನಿಮಗೂ ಬೇಜಾರಾಗತ್ತೆ, ಅವ್ರಿಗೂ ಬೇಜಾರಾಗತ್ತೆ. ನೀವು ಚಿಂತನೆ ಮಾಡಿ ಕಳಿಸಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಯಾರು ಕೂಡ ಬೇಜಾರಾಗೋದು ಬೇಡ ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಮಹೇಶ್ ಸೂರಿನಿಂದ ಕಳಿಸಿದ್ದಾರೆ, ನೀವೆಲ್ಲರೂ ಕೂಡ ಖುಷಿ ಖುಷಿಯಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ನಮಗೂ ಕೂಡ ಒಂದು ಖುಷಿ ಇರತ್ತೆ ಅಲ್ವಾ, ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಅಂತ ಈ ಮೂಲಕ ತಿಳಿಸ್ತಾ. ಶ್ರೋತೃಗಳೇ, ಇನ್ನು ಯಾವುದು ಅರಸು ವಿಧಿಸುವ ಶಿಕ್ಷೆ ಎಂಬ ಅರ್ಥವನ್ನು ನೀಡುವಂತಹ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನು ನೀಡಿ ಅಂತ ಹೇಳಿದ್ದೆ, ರಾಜದಂಡ ಅಥವಾ ರಾಜಮುದ್ರೆ ಅಂತ. ರಾಜದಂಡ ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುದೈತಲ ಶ್ರೋತೃಗಳೇ, ಅರಸನು ವಿಧಿಸುವ ಶಿಕ್ಷೆ, ಪನಿಷ್ಮೆಂಟ್ ಕೊಡ್ತಾರಲ್ಲ ರಾಜದಂಡ ಅಂತ ಹೇಳಲಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಹೇಗಿದೆ, ಗಡಿಯಲ್ಲಿರುವ ವ್ಯಾಯಾಮ ಶಾಲೆ ಮೂರು ಅಕ್ಷರಗಳಿರುವಂತಹ ಪದ,

ಗಡಿಯಲ್ಲಿರುವ ವ್ಯಾಯಾಮ ಶಾಲೆ ಯಾವುದು ಗೊತ್ತಾಗತ್ತಲ್ವಾ? ವ್ಯಾಯಾಮ ಗಡಿಯಲ್ಲಿ, ಗಡಿಯಲ್ಲಿರುವಂತಹ ವ್ಯಾಯಾಮ ಶಾಲೆ ಯಾವುದು? ಮೂರು ಅಕ್ಷರವಿರುವಂತಹ ಪದ, ಮೊದಲ ಅಕ್ಷರ ಗ ಇಂದನೇ ಆರಂಭ ಆಗತ್ತೆ. ಹಾಗಾದ್ರೆ ಯಾವ್ದಿರ್ಬೋದು ಅಂತ ನೀವು ಕೂಡ ಗೆಸ್ ಮಾಡಿ ನಿಮ್ಮ ಉತ್ತರಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆ 9481572600 ನಿಮ್ಮ ಉತ್ತರಗಳು ಬಂದು ತಲುಪ್ತಾರೆ. ಅಷ್ಟರಲ್ಲಿ ಮತ್ತೆರಡು ಹಾಡುಗಳು ಕೇಳೋಣ, ಬನ್ನಿ.

ಶತ್ರುಗಳೇ, ಪ್ರಶ್ನೆಯನ್ನ ಕೇಳಿದ್ದೆ, ನೀವು ಕೇಳ್ತಾ ಇದ್ದೀರಾ. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿ ಬರ್ತಾ ಇದೆ ಪದಬಂಧ ಕಾರ್ಯಕ್ರಮ. ಈ ದಿನ ನಿಮ್ ಜೊತೆ ಆಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಭಿ. ಪ್ರಶ್ನೆ ಏನಾಗಿತ್ತು ಅಂತ ಅಂದ್ರೆ, ಗಡಿಯಲ್ಲಿರುವ ವ್ಯಾಯಾಮ ಶಾಲೆ ಮೂರು ಪದ ಬರುವಂತಹ, ಮೂರು ಅಕ್ಷರ ಬರುವಂತಹ ಒಂದು ಪದ ಅಂತ ಹೇಳಿದ್ದೆ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಆರಂಭದಲ್ಲಿ ಯಾರ ಮೆಸೇಜ್ ತಲುಪಿದೆ ಅಂತ ಅಂದ್ರೆ, ಹಂಪಣ್ಣ ನ್ಯಾಮತಿಯಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸುರೇಶ್ ಶಿವಮೊಗ್ಗದಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಮೃಂದ ರವೀಂದ್ರ ನಗರ ಶಿವಮೊಗ್ಗ, ಬಿ ಲೀಲಾ ವಿದ್ಯಾನಗರ ಶಿವಮೊಗ್ಗ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥಸಾರಥಿ ಜಯನಗರದಿಂದ. ಅದೇ ರೀತಿಯಲ್ಲಿ ಶರವಣ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇಲಗುಂಡೆ ಅವರು, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಏನು ಟೈಪ್ ಮಾಡ್ತಾ ಇದ್ದೀರಾ ಪ್ರತಿಮಾ ಅವರೇ, ರಾಧಾ ನಿಧಿಗೆಯಿಂದ ಸಂದೇಶವನ್ನ ಕಳಿಸಿದ್ರೆ, ಶಾಂತಿನಿ ಮಂಜುನಾಥ್ ರೇಣುಕಾ ಡಿ ಶಿವಮೊಗ್ಗ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು, ಆದರೆ ಭಾವಗೀತೆ ಪಕ್ಷಿ ಪ್ರಪಂಚದಲ್ಲಿ ಎಂಬುದ ಪಕ್ಷಿಗಳ ಬಗ್ಗೆ ತುಂಬಾ ಇಷ್ಟ ಆಯಿತು, ತಿಳಿಯದ ವಿಷಯ ಕೂಡ ತಿಳ್ಕೊಂಡ್ವಿ ಅಂತ ಕೂಡ ತಿಳಿಸಿದ್ದಾರೆ. ಮಹೇಶ್ ಹೊಸೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಪುಷ್ಪ ವಿನೋಬಾ ನಗರ ಶಿವಮೊಗ್ಗದಿಂದ ಸಂದೇಶ ಬಂದ ತಲುಪಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮ್ಮಣ್ಣಲ ಗೋಂದಿ ಜಗಳೂರು ತಾಲೂಕಿನಿಂದ, ರಾಘವ ಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ವೆಟ್ಟಂಬಾಡಿ ದುಬಾಯಿಂದ, ಉಮಾದೇವಿ ಬಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಕಳಿಸಿದ್ರೆ, ಸುಮಾ ವಿರೂಪಾಕ್ಷಪ್ಪ ಹೊರಗಡಲ್ಲಿ ನ್ಯಾಮತಿಯಿಂದ ಸಂದೇಶ ಬಂದು ತಲುಪಿದೆ. ಗೌರಮ್ಮ ಹಾವೇರಿಯಿಂದ ಸರೋಜಾ ಅವರು ಕೂಡ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬಂತು ಅಂತಲೂ ಕೂಡ ಕಳಿಸಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ, ರೇಖಾ ಕೊಟ್ರೇಶ್ ಶಿಕ್ಷಕರು ಹರಿಹರದಿಂದ ಸಂದೇಶವನ್ನ ಕಳಿಸಿದ್ರೆ, ರಾಧಾ ನಂಜುಂಡಪ್ಪ ವೋಲ್ಟಾನ್ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಸುಮಿತ್ರಾ ಮಾಂಡ್ರೆ ನಗರ ಶಿವಮೊಗ್ಗ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು, ಗೌರಮ್ಮ ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋಹಿತ್ ನವ್ಯ ರವಿಶಂಕರ್ ಅಣ್ಣಾನಗರ ಮೂರನೇ ಕ್ರಾಸ್ ಶಿವಮೊಗ್ಗದಿಂದ, ಪಿನ್ ಕೋಡ್ ಹಾಕಿದ್ರೆ ಮುಗ್ದೋಯ್ತು. ಅಯ್ಯ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಲ್ಲೆ ಔಟ್ ಜನಪುರದಿಂದ, ಪಾವನ ಮಲ್ಲಿಕಾರ್ಜುನ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ರವಿ ಅಂಬೇಡ್ಕರ್ ಯೋಗ ಶಿಕ್ಷಕರು ಚಿತ್ರದುರ್ಗದಿಂದ ಅವರು ಕೂಡ ಕಳಿಸಿದ್ದಾರೆ. ಶಾನ್ ಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿ ತಾಲೂಕಿನಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಮಮತಾ ಭದ್ರಾವತಿಯಿಂದ ಸಂದೇಶ ಬಂದು ತಲುಪಿದೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ದಾರೆ. ಮಮತಾ ರಘು ಶ್ರೀ ಗಣೇಶ್ ಹಾಲ್ಕಡೂರಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗದಿಂದ, ಶಿವಮೊಗ್ಗ ಜಿಲ್ಲೆಯಿಂದ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಾಪನಗಾಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ರೆ, ಭಾಗ್ಯ ಸದಾ ಶಿವನ್ ಕೇಶವಪುರ ಭದ್ರಾವತಿಯಿಂದ, ರೇಖಾ ಬೆಂಗಳೂರಿನಿಂದ ಕಳಿಸಿದ್ರೆ, ಶೈಲಜಾ ಹೊಸಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್ ಅವರು ಕೂಡ ಕಳಿಸಿದ್ದಾರೆ. ಆರೋಗ್ಯ ಬಿ ಸತ್ಯನಾರಾಯಣ ಜೈಜ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಸಾಕಷ್ಟು ಸಂದೇಶಗಳು ಬಂದು ತಲುಪ್ತಾನೆ ಇದೆ. ವಿಶ್ವಾಸ ಸೌಳಂಗದಿಂದ, ಎಲ್ಲ ಹಾಡುಗಳು ಇಷ್ಟ ಆಗ್ತಾ ಇದೆ. ನಾಗರಾಜ್ ಕೆ, ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ ಕಳಿಸಿದ್ದಾರೆ. ಮೋಹನ್ ಕುಮಾರ್
ಭರಮ ಸಾಗರ ಚಳ್ಳಕೆರೆಯಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೋತನಕುಡಿ ಭದ್ರಾವತಿಯಿಂದ, ಹನುಮಂತಪ್ಪ ಮಡಿವಾಳ ಜಗಳೂರು ಇಂದ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಹಾಗಾದ್ರೆ ಉತ್ತರ ಏನಾಗಿತ್ತು ಅಂತ ಅಂದ್ರೆ, ಗರಡಿಯಲ್ಲಿರುವ ವ್ಯಾಯಾಮ ಶಾಲೆ ಯಾವುದು? ಗರಡಿ, ಗರಡಿ ಮನೆ ಅಂತ ಹೇಳ್ತಾರಲ್ವಾ, ಗರಡಿ ಮೂರು ಅಕ್ಷರ ಇರುವಂತಹ ಪದ ಯಾವುದು ಅಂದ್ರೆ ಗರಡಿ, ಆಮೇಲೆ ಮನೆ ಅಂತಾನು ಕೂಡ ಸೇರಿಸಿದ್ದು. ಗರಡಿ ಮನೆ ಅಂತಾನು ಕೂಡ ಹೇಳ್ಬೋದು, ಅಥವಾ ಗರಡಿ ಅನ್ನುವಂತಹ ಪದ ಬಂದಿದ್ರು ಕೂಡ ಇದಕ್ಕೆ ಸರಿಯಾದ ಉತ್ತರ ಅಂತ ಆಗುತ್ತೆ. ಇದೇ ರೀತಿಯಲ್ಲಿ ಇನ್ನ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಸರ್ಕಾರ ಪ್ರತಿ ವರ್ಷ ಮಂಡಿಸುವಂತಹ ಆದಾಯ ಹಾಗೂ ವೆಚ್ಚಕ್ಕೆ ಏನಂತ ಹೇಳ್ತಾರೆ? ಸರ್ಕಾರ ಪ್ರತಿ ವರ್ಷ ಮಂಡಿಸುವಂತಹ ಆದಾಯ ಹಾಗೂ ವೆಚ್ಚ, ಫಸ್ಟ್ನೇ ಅಕ್ಷರ ಆ ಬರುತ್ತೆ, ಇನ್ನ ಮೂರನೇ ಅಕ್ಷರ ವ್ಯಾ ಅಂತ ಬರುತ್ತೆ, ನಾಲ್ಕು ಅಕ್ಷರಗಳಿರುವಂತಹ ಪದಗಳಾಗತ್ತೆ. ಆ ಮೊದಲನೇ ಅಕ್ಷರ ಡ್ಯಾಶ್, ವ್ಯಾ ಅಂತ ಬರುತ್ತೆ ಕಡೆಯ ಅಕ್ಷರ ಡ್ಯಾಶ್ ಆಗಿರುತ್ತೆ. ಹಾಗಾದ್ರೆ ನಾಲ್ಕು ಅಕ್ಷರಗಳು ಗೊತ್ತಾಗತ್ತಲ್ವಾ? ಸರ್ಕಾರ ಪ್ರತಿ ವರ್ಷ, ಈಗ ಏಪ್ರಿಲ್ ಮಾರ್ಚ್ ಬಂತು ಅಂದ್ರೆ ಎಲ್ರು ಕೂಡ ಗೊತ್ತಾಗತ್ತೆ, ಸರ್ಕಾರ ಪ್ರತಿ ವರ್ಷ ಮಂಡಿಸುವಂತಹ ಆದಾಯ ಹಾಗೂ ವೆಚ್ಚಕ್ಕೆ ಏನಂತ ಕರೀತಾರೆ ಅಂತ ನೀವು ಉತ್ತರಗಳನ್ನ ಟೈಪ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527206002 ಉತ್ತರಗಳು ಬಂದು ತಲುಪ್ತಾ ಇರಲಿ. ಅಷ್ಟರಲ್ಲಿ ಮತ್ತೊಂದು ಸುಂದರವಾದ ಗೀತೆ ಮೂಡಿ ಬರ್ತಾ ಇದೆ ನಮ್ಮ ನಿಲಯದಿಂದ.

ಶ್ರೋತೃಗಳೇ, ಪ್ರಶ್ನೆಯನ್ನ ಕೇಳಿದೆ. ಸರ್ಕಾರ ಪ್ರತಿ ವರ್ಷ ಮಂಡಿಸುವಂತಹ ಆದಾಯ ಹಾಗೂ ವೆಚ್ಚ ಏನಂತ ಕರೀತಾರೆ ಅಂತ ಹೇಳಿ ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ

ಮಾಡ್ತಾ ಹೋಗೋಣ. ಮೊದಲಿಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಹಂಪಣ್ಣ ನ್ಯಾಂತಿ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ, ಮುರಳೀಧರ್ ಶಿವಮೊಗ್ಗ, ಹ್ಯಾಪಿಲ್ ರಾಘವೇಂದ್ರ ಅಪ್ಪಾರ್ ಹೊತ್ತ ಭದ್ರಾವತಿಯಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ರಾಧಾ ರಾಧಿಕಾ ಶ್ರೀರೇಖಾ, ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗ, ರೇಖಾ ಬೆಂಗಳೂರಿನಿಂದ, ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು ಕೂಡ ಮೆಸೇಜ್ ಅನ್ನು ಮಾಡಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ, ಡಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ಪ್ರತಿಮಾ ನಾಯಕ್ ಶ್ರಾವ್ಯ ನಾಯಕ್ ಶಿವಮೊಗ್ಗದಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ರೇಣುಕಾಡಿ ಶಿವಮೊಗ್ಗದಿಂದ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿ, ಪಾವನ ಮಲ್ಲಿಕಾರ್ಜುನ ಶಿವಮೊಗ್ಗದಿಂದ ಮೆಸೇಜ್ ಅನ್ನು ಮಾಡಿದ್ರೆ, ರವಿ ಕೆ ಅಂಬೇಡ್ಕರ್ ಯೋಗ ಶಿಕ್ಷಕರು ಚಿತ್ರದುರ್ಗದಿಂದ, ಮಹೇಶ್ ಹೊಸೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಶ್ರೀಗುರು ಹೋಟೆಲ್ ಕರಕುಚ್ಚಿಯಿಂದ ಮರಿಯಮ್ಮ ಪದ್ಮಮ್ಮ ರಘು ಪ್ರೇಮ ಮೌರ್ಯ ಮಾನ್ವಿ ಅವರು ಕೂಡ ಮೆಸೇಜ್ ಅನ್ನು ಮಾಡಿದ್ದಾರೆ. ಪುಷ್ಪ ವಿನೋಬಾನಗರ ಶಿವಮೊಗ್ಗದಿಂದ, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಬನ್ನಗಾಟಿ ಅನಂತ್ ಕುಮಾರ್ ಅವರು ಕೂಡ ಕಳಿಸಿದ್ರೆ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಮಾ ವಿರುಪಾಕ್ಷಪ್ಪ, ಹೊರಕಳ್ಳಿ ನ್ಯಾಮತಿಯಿಂದ ಮಂಜುನಾಥ್ ಕೆ, ಮರಬನಹಳ್ಳಿ ಚನ್ನಗಿರಿ ತಾಲೂಕು ಹೊಸ ಹೊಸ ಹಳ್ಳಿಗಳ ಕಡೆ ಪರಿಚಯ ಆಗ್ತಾ ಇದೆ. ಮೋಹನ್ ಕುಮಾರ್ ಆಲನಹಳ್ಳಿ, ಓಕೆ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹೊಸಮನೆ ಭದ್ರಾವತಿಯಿಂದ ಶ್ಯಾಮಲಾ ಡಿಎಚ್ ಕೃಷ್ಣಪ್ಪ, ಹರೀಶ್ ಶಿವೂರು, ಮೋಹಿತ್ ರವಿಶಂಕರ್ ನವ್ಯ, ಅಣ್ಣಾನಗರ ಮೂರನೇ ಕ್ರಾಸ್ ಶಿವಮೊಗ್ಗದಿಂದ, ಭದ್ರಾವತಿ ಜನಪುರದಿಂದ ಮಹೇಶ್ ಕುಮಾರ್ ಬಿಎನ್, ಓಕೆ, ಸೀನು ಕಬಾಬ್ ಡಿಟಿಎನ್ ಮೂರ್ತಿ ಅವರು ಕೂಡ ಕಳಿಸಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಶ್ರೀಧರ್ ಸುನೀತಾ ಅವರು ಮೆಸೇಜ್ ಅನ್ನು ಮಾಡಿದ್ರೆ, ರಾಧಾ ನಿಧಿಗೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಎಸ್ಎಂ ವಿಶ್ವಕುಮಾರ್, ಯಡಿಹಳ್ಳಿ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕಿಂದ, ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ, ಹೊಸೂರು ಹೆಚ್ ಜಿ ನಂಜುಣ್ಣಪ್ಪ ನಿವೃತ್ತ ಎಎಸ್ಐ ಲತಾ ಹಾಗೂ ಕವನ ಅವರು ಕೂಡ ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ರೆ, ಮಂಜುಳಾ ಸುರೇಖಾ ಅಥರ್ವ ಮಂಜುನಾಥ್ ಕಡೂರಿನಿಂದ, ರಾಧಾ ನಂಜುಂಡಪ್ಪ ಓಲ್ಟೌನ್ ಭದ್ರಾವತಿಯಿಂದ ಕಳಿಸಿದ್ದಾರೆ. ವಿಶ್ವ ಸೌಳಂಗದಿಂದ ಮೆಸೇಜ್ ಅನ್ನು ಮಾಡಿದ್ರೆ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಪ್ರಶಾಂತ್ ಆರ್ಷಟ್ಟರ್ ಸರೋಜಾ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಹೊಸಕಿನಿಂದ, ಬೃಂದ ರವೀಂದ್ರನಗರ ಶಿವಮೊಗ್ಗದಿಂದ, ಗೌರಮ್ಮ ಹಾವೇರಿಯಿಂದ ರಾಯಭಾಗ್ ತಾಲೂಕು ಮುಗಳ ಕೂಡ, ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ್ ಹಿರೇಮಠ್ ಅವರ ಸಂದೇಶ ಕೂಡ, ಎರಡು ಸಂದೇಶಗಳು ಕೂಡ ಬಂದಿದೆ, ಎರಡಕ್ಕೂ ಕೂಡ ಆನ್ಸರ್ ಅನ್ನ ಕಳಿಸಿದ್ದಾರೆ. ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಿಧಾನವಾಗಿ ತಲುಪಿದೆ ಅನ್ಕೋತೀನಿ. ಇನ್ನು ಬಿಸಿ ಮುರಳಿ ಮೋಹನ್ ಓಲ್ಟೌನ್ ಭದ್ರಾವತಿಯಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು, ಅಜಯ್ ವಂಟ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ, ಗೌರಮ್ಮ ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲೀಲಾ ವಿ ಮಮತಾ ಭದ್ರಾವತಿಯಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನಪುರದಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಲ್ಲೆ ಔಟ್ ಜನಪುರದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ ಕಳಿಸಿ

ಿದ್ರೆ ಕಡೆಯ ಸಂದೇಶ ಕುಸುಮ ಚಂದ್ರಿಕಾ ನಟರಾಜ ನ್ಯಾಮತಿಯಿಂದ ಸಂದೇಶ ಬಂದು ತಲುಪಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ. ಸರ್ಕಾರ ಪ್ರತಿ ವರ್ಷ ಮಂಡಿಸುವಂತಹ ಆದಾಯ ಹಾಗೂ ವೆಚ್ಚಕ್ಕೆ ಏನಂತ ಕರೀತಾರೆ? ಆಯವ್ಯಯ. ಕೆಲವರು ಬಜೆಟ್ ಅಂತಲೂ ಕೂಡ ಕಳಿಸಿದ್ದಾರೆ ಕನ್ನಡದಲ್ಲಿ. ಆಯವ್ಯಯ ಅದನ್ನ ಉತ್ತರ ಸರಿಯಾದ ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಇದುವರೆಗೆ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡುಗಳು ಇವತ್ತೆಲ್ಲ ಸ್ಯಾಡ್ ಹಾಡುಗಳು ದುಃಖದ ಹಾಡುಗಳನ್ನು ಆಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ನೆನಪುಗಳು ಬರ್ತಾ ಇರುತ್ತೆ, ನೆನಪನ್ನ ಮಾಡ್ಕೊಂತ ಈ ಹಾಡುಗಳನ್ನು ಆಲಿಸ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮವನ್ನು ಆಲಿಸ್ತಿರುವಂತಹ ಎಲ್ಲ ಶ್ರೋತೃ ಬಳಗದವರಿಗೂ ಕೂಡ ಧನ್ಯವಾದ ಅಂತ ತಿಳಿಸುವ ಮೂಲಕ ಈಗ ಮತ್ತೊಂದು ಚಿತ್ರದ ಗೀತೆಯನ್ನು ಕೇಳೋಣ. 11:10 ದೆಹಲಿ ಕೇಂದ್ರದ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ, ಹಾಗಾಗಿ ಮತ್ತೊಂದು ಚಿತ್ರದ ಗೀತೆಯನ್ನು ಕೇಳೋಣ ಈಗ.

ಶ್ರೋತೃಗಳೇ, ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಕೇಳಲಾದಂತಹ ಪ್ರಶ್ನೆಗಳು ಯಾವ್ದಾಗಿತ್ತು, ಉತ್ತರ ಯಾವ್ದಾಗಿತ್ತು ಅಂದ್ರೆ, ಅರಸನು ವಿಧಿಸುವ ಶಿಕ್ಷೆ ಎಂಬ ಅರ್ಥವನ್ನ ನೀಡುವಂತಹ ರ ಅಕ್ಷರದಿಂದ ಆರಂಭವಾಗುವಂತಹ ಮತ್ತೊಂದು ಶಬ್ದ ಯಾವ್ದು ಬರುತ್ತೆ ಅಂತ ಆಯ್ಕೆಗಳನ್ನು ಕೂಡ ನೀಡಲಾಯಿತು. ಸರಿಯಾದ ಉತ್ತರ ರಾಜದಂಡ ಅಂತ ಹೇಳಿ. ಇನ್ನು ಗರಡಿಯಲ್ಲಿರುವ ವ್ಯಾಯಾಮ ಶಾಲೆ, ಅದಕ್ಕೆ ಯಾವ್ದು ಬರುತ್ತೆ ಪದ ಅಂತಂದ್ರೆ ಗರಡಿ. ಗರಡಿ ಮನೆ ಅಂತ ಹೇಳ್ತೀವಲ್ಲ, ಗರಡಿ. ಇನ್ನು ಮೂರನೇ ಕಡೆಯದಾದಂತಹ ಪ್ರಶ್ನೆ, ಸರ್ಕಾರ ಪ್ರತಿ ವರ್ಷ ಮಂಡಿಸುವಂತಹ ಆದಾಯ ಹಾಗೂ ವೆಚ್ಚ, ಖರ್ಚು ಮಾಡಿದ್ದು ಅದೆಲ್ಲದಕ್ಕೂ ಏನಂತ ಹೇಳ್ತಾರೆ, ಆಯವ್ಯಯ. ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ, ಆಯವ್ಯಯ. ಸರಿಯಾದ ಉತ್ತರಗಳನ್ನು ಒಬ್ರು ಇಬ್ರು ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಇನ್ನೆಲ್ಲರೂ ಕೂಡ ಆಯವ್ಯಯ ಅಂತ ಕೂಡ ಕಳಿಸಿದ್ದೀರಾ. ದಾವಣಗೆರೆಯಿಂದ ಚಂದ್ರಿಕಾ ನೀಲಗುಂಡೆಯವರ ಸಂದೇಶ ಕೂಡ ನಿಧಾನವಾಗಿ ತಲುಪಿದೆ ನಮ್ಮ ಆಕಾಶವಾಣಿ ಭದ್ರಾವತಿಗೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅಂತ ಹೇಳ್ತಾ, ಇನ್ನು ಕಡೆಯದಾಗಿ ಗೀತೆ ಮೂಡಿ ಬರ್ತಾ ಇದೆ ನಂತರ.

ಶ್ರೋತೃಗಳೇ, ಹಾಡನ್ನ ಕೇಳಿದ್ರಿ. ಇಲ್ಲಿಗೆ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಸಮಯ ಆಗ್ತಾ ಇದೆ 11:10. ಇದೀಗ ಗುಜರಾತ್ನ ಪ್ರಭಾಸ ಪಠಾಣ್ನಲ್ಲಿರುವಂತಹ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಸೋಮನಾಥ ಅಮೃತ ಪರ್ವ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದರ ನೇರ ಪ್ರಸಾರವನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ಭಕ್ತಿ ಗೀತೆಗಳನ್ನು ಆಧರಿಸಿದ ಅಂತ್ಯಾಕ್ಷರಿಯನ್ನು ಮಾಡೋಣ. ದೂರವಾಣಿ ಸಂಖ್ಯೆ 08282200704. ಕರೆ ಮಾಡಿ ಭಕ್ತಿ ಗೀತೆ ಆಧರಿಸಿದ ಅಂತ್ಯಾಕ್ಷರಿ. ಹಲೋ.
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ.
1: ನಾನು ಮಂಜುನಾಥ್, ಲಕ್ಷ್ಮೀ ಸಕಶದ ಜನಪುರ ಸರ್.
0: ಓಕೆ ಮಂಜುನಾಥ್ ಅವರೇ, ಯಾವ ಗೀತೆ ಹೇಳ್ತೀರಿ? ಭಕ್ತಿ ಗೀತೆ.
1: ಭಕ್ತಿ ಗೀತೆಯಲ್ಲಿ ಬಾಗಿಲನು ತೆರೆದು ಸೇನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿ ಬಾಗಿಲನು ತೆರೆದು ಸೇನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ,
0: ನರಹರಿ ಬಾಗಿಲನು
1: ತೆರೆದು.
0: ಥ್ಯಾಂಕ್ ಯು ಮಂಜುನಾಥ್ ಕರೆ ಮಾಡಿದಕ್ಕೆ. ಕೇಳಿದ್ರೆ ದಾಕ್ಷರದಿಂದ ಯಾವ್ದಾದ್ರೂ ಭಕ್ತಿ ಗೀತೆ ನೆನಪಾದ್ರೆ ಕರೆ ಮಾಡಿ ಹಾಡು ಹೇಳಿ. ದಾಕ್ಷರದಿಂದ ಶುರುವಾಗ್ಬೇಕು. ಹಲೋ,
2: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
2: ಶಿವಮೊಗ್ಗದಿಂದ ಶಾಂತಾ ಧವಸ್ಕರ್.
0: ಧವಸ್ಕರ್ ಮೇಡಮ್, ದಾಕ್ಷರದಿಂದ.

0: ಹೌದು
1: ನಾನು ಸುಮ್ಮನೆ ಭಕ್ತಿಗೀತೆ ಯಾವ್ದಾದ್ರು ಹೇಳ್ಬೋದೇನೋ ಅನ್ಕೊಂಡೆ.
0: ಭಕ್ತಿಗೀತೆ ಯಾವ್ದಾದ್ರು ಹೇಳ್ತೀರಾ? ಹೇಳ್ಬಿಡಿ, ಅದು ಒಂದ್ ಚಾನ್ಸ್ ನೋಡೋಣ.
1: ಧನ್ಯವಾದ. ಮನ ದೇಹ ಒಂದ್ ನಿಮಿಷ ವಾಣಿ.

0: ಧನ್ಯವಾದಗಳು ಮೇಡಮ್. ಕೇಳಿದ್ರೆ ದಾಕ್ಷರದಿಂದ ಯಾವ್ದಾದ್ರು ಭಕ್ತಿಗೀತೆ ನೆನಪು ಮಾಡ್ಕೋತೀರಾ ಅಥವಾ ನಿಮ್ಮಿಷ್ಟದ ಭಕ್ತಿಗೀತೆ ಹೇಳ್ತೀರಾ? ಎರಡು ಆಪ್ಷನ್ಸ್ ಇದೆ ನೋಡಿ. ಹಲೋ,
1: ನಮಸ್ಕಾರ ಸರ್. ಆಸ್ತನ್ ಒಂದೇ ಕೊಡಿ ಸರ್. ಆಸ್ತನ್ ಒಂದೇ ಕೊಡಿ, ಇಲ್ಲ ಅಂತಾಕ್ಷರಿ ಕೊಡಿ, ಇಲ್ಲ ಹಾಡಕ್ ಬಿಡಿ. ಹೇಳಕಂದ್ರೆ ಎಲ್ಲ ಆಪ್ಷನ್ ಕೊಟ್ಬಿಟ್ರೆ ನಮ್ ಕೇಳಿದ್ರು, ನಮ್ಮ ಪ್ರೀತಿ ಕೇಳಿದ್ರು ಹೆಂಗಿದಾರೆ ಅಂದ್ರೆ ಅಂತಾಕ್ಷರಿ ಆಪ್ಷನ್ ಬಿಟ್ಬಿಡ್ತಾರೆ, ಅವ್ರಿಗೆ ಬೇಕಾಗಿದ್ ಆಪ್ಷನ್
0: ತಗೋತಾರೆ. ಹೌದಲ್ಲ, ನೋಡೋಣ. ಆತರ ಏನಿಲ್ಲ.

0: ರಾಕ್ಷರನಾ? ಓಕೆ, ನೋಡೋಣ. ಧನ್ಯವಾದ. ಕೆಳಗಡೆ ರಾಕ್ಷರದಿಂದ ಭಕ್ತಿಗೀತೆ ಹಾಡಿ. ಹಲೋ,
1: ಹಲೋ,
0: ಯಾರು ಮಾತಾಡೋದು? ನಿದ್ಗೆಯಿಂದ ಮೋಹಿತ್. ಏನ್ ಮಾಡ್ತಿರೋದು? ಸೆವೆಂತ್. ಸಿಕ್ಸ್ತ್ ಪಾಸ್ ಆಗಿ ಸೆವೆಂತ್. ಓಕೆ ಸರ್, ರಾಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ ಸರ್. ಗಾ ಅಂದ್ಕೊಂಡ್ಬಿಟ್ರ? ಇಲ್ಲ ಸರ್, ರಾ ಸರ್. ಓಕೆ ಹೇಳಿ, ಪರವಾಗಿಲ್ಲ. ನಿಮ್ಗೆ ಯಾವ್ದು ನಿಂತಿದೆ? ಹಲೋ, ಹಲೋ, ಕೇಳಿಸ್ತಾ ಇದ್ಯಾ? ಬಿಡ್ತಲ್ಲ ಕಂದ, ನೀನ್ ಇಷ್ಟಿದ್ ಹೇಳು ಅಂತ ಹೇಳಿದೆ, ಅಷ್ಟೊಳ ಕಟ್ ಮಾಡ್ಬಿಟ್ಟಿಯಲ್ಲಪ್ಪ. ಕರೆ ಮಾಡೋ ಇನ್ನೊಂದ್ಸರಿ. ಹಲೋ, ಹೇಳಿ.
2: ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ಕಾರ ಚಿಕ್ಕಪ್ಪನವ್ರೆ, ಚೆನ್ನಾಗಿದ್ದೀನಿ. ನೀವ್ ಖುಷಿಯಿಂದ ನಗ್ತಾ ನಗ್ತಾ ಮಾತಾಡೋದೇ ಒಂದ್ ಚಂದ.
2: ಚಂದ ಹೌದು ಸರ್, ಪೂರ್ತಿಯಾಗಿ ಆಡಕ್ ಆಗಲ್ಲ ಸರ್, ಫಸ್ಟ್ ಸಾಲ ಹೇಳ್ಬೋದು ಅಷ್ಟೇನಾ?
0: ಯಾವ್ದು ಹೇಳ್ತೀರಿ? ರಾಕ್ಷರದಿಂದ ಹೇಳ್ತೀರಾ?
2: ರಾಕ್ಷರನ ಸರ್. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಓಕೆ ಸರ್, ಇಷ್ಟ ಮುಂದೆ ಬರಲ್ಲ ಸರ್.
0: ಅಯ್ಯೋ, ಹಿಂಗ ಅಂದ್ಬಿಟ್ರಿ. ಹಿಂಗೆ
2: ಚಿತ್ರಗೀತೆ ಆದ್ರೆ ಸ್ವಲ್ಪ ಜಾಸ್ತಿ ಆಡ್ಬೋದು.
0: ಈ ಚಿತ್ರಗೀತೆನ ಅಲ್ಲ.
2: ಹೌದು ಸರ್, ಅರ್ಜೆಂಟಿಗೆ.
0: ಓಕೆ, ಮತ್ತು ರಾಕ್ಷರನ ಧನ್ಯವಾದ ಕರೆ ಮಾಡಿದಕ್ಕೆ.
2: ಮುಂದಿನ ಅವರಿಗೆ ಅವಕಾಶ ಮಾಡ್ಕೊಡೋಣ ಸರ್. ಧನ್ಯವಾದಗಳು ಸರ್.
0: ಸ್ನೇಹಿತರೆ, ರಾಕ್ಷರದಿಂದ ಭಕ್ತಿಗೀತೆ ಹಾಡಿ ಅಥವಾ ನಿಮ್ಮಿಷ್ಟದನ್ನ ಹಾಡಿ. ಹಲೋ,
1: ಹಲೋ,
0: ಯಾರು ಯಾರು?
1: ಮೋಹಿತ್.
0: ಯಾವ್ದು ಹೇಳ್ತೀರಿ? ಓಕೆ ಹಾಡಿ.
1: ರಾಮನ ಮಾಡಿರೋ ಬರುವನು ರಾಮ ಬಿಟ್ಟಣಕ್ಕೆ ಸತ್ತ ರಾವಣ ಆಂಜನೇಯ ಶ್ರೀ ರಾವಣ ಜೈ ಶ್ರೀರಾಮ್.
0: ಹಲೋ,
1: ಹಲೋ,
0: ಇದು ಎಲ್ಲಿ ಕೇಳಿದ್ರಿ ಹಾಡು?

0: Hacker tercera. ಚೆನ್ನಾಗಿ ಓದಬೇಕು. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮಾ ಅಕ್ಷರದಿಂದ ಭಕ್ತಿ ಗೀತೆ ಹಾಡಿ. ಹಲೋ
1: ಹಲೋ
0: ಹೇಳಿ.
1: ಕೇಶವ ಭದ್ರಾವತಿ ಸರ್.
0: ಕೇಶವ್ ಸರ್, ಮಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹೇಳಿ.
1: ಇದು ಮಲಯ ಮಾದೇಶ್ವರ ನಮ್ದು.
0: ಏನೋ ಐತಿ ಮರ್ತೋಗ್ಬಿಡ್ತು.
1: ಮಹಾದೇವ ಮಹಾದೇವ ಮಹಾದೇವ ಮಹಾದೇವ. ತಾಂಗ್ ಪೂರ್ತಿ ಬರ್ತಲ್ಲ ಸರ್, ಕೇಳಿದೀನಿ ತುಂಬಾ ಹೊತ್ತು.
0: ಹೌದಾ?
1: ಬೇರೆ ಅವಕಾಶ ಬಿಡಲಿ ಸರ್.
0: ಓಕೆ, ಧನ್ಯವಾದ. ಕೇಳಿದ್ರಿ ಮಾ ಅಕ್ಷರದಿಂದ ಭಕ್ತಿ ಗೀತೆ ಹಾಡಿ. ಹಲೋ ಹಲೋ ಹಲೋ. ಓಕೆ, ಕರೆ ಮಾಡಿ ಮಾ ಅಕ್ಷರದಿಂದ ಭಕ್ತಿ ಗೀತೆ ನೆನಪು ಮಾಡ್ಕೊಡಿ. ಹಲೋ
2: ಹಲೋ,
0: ಯಾರು?
2: ಗೋಣಿಬೀಡಿಂದ.
0: ಗೋಣಿಬೀಡಿಂದ ಜಯ್ಯಕ್ಕ. ಜಯ್ಯಕ್ಕ, ಈಗ ಮಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡ್ಬೇಕು.
2: ಮಹಾದೇಶ್ವರ ದಯಾ ಬಾರದೆ ಬರಿದಾದ ಬಾಡಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ.

0: ಜಯ ಅಕ್ಕ, ಈ ಹಾಡೆಲ್ಲ ಎಲ್ಲಿ ಕೇಳ್ತೀರಿ ನೀವು?
1: ಕೇಳಿದ್ದೆ. ಅದನ್ ನೆನಪ್ ಬಂತು ಈಗ. ಹಾಡದು
0: ನೆನಪ್ ಮಾಡ್ಕೊಂಡು ಹಾಡ್ಬಿಟ್ರ? ಓಕೆ. ದಯಬಾರದೆ ದಾಕ್ಷರನ? ಮತ್ತು ದಾಕ್ಷರ ನೋಡೋಣ ಯಾರು ಹಾಡ್ತಾರೆ. ಧನ್ಯವಾದ.
1: ಧನ್ಯವಾದ.
0: ಕೇಳಿದ್ರೆ ದಾಕ್ಷರದಿಂದ ಭಕ್ತಿ ಗೀತೆ. ಹಲೋ.
2: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು. ಸಾಲಿಗ್ರಾಮ ಉಡುಪಿಯಿಂದ.
2: ಸಾಲಿಗ್ರಾಮ ಉಡುಪಿ.
0: ಓಕೆ, ಯಾವ್ದು ಹೇಳ್ತೀರಿ? ದಾಕ್ಷರದಿಂದ ಭಕ್ತಿ ಗೀತೆ. ಎಂತ ನೆನ್ಪಾಗ್ಲಿಕ್ಕೆ ಉಂಟ? ಹಲೋ. ಏ ಬೇಡ, ಕಳೆದ ಸಲ ಹೇಳಿದ್ ಬೇಡ. ಮತ್ತೆ
2: ಬಂತಮ್ಮ ದಾನವ ಕದಳಿಯ ಕಾರದ ಮುರಿಯುತ, ದಾನವ ಕದಳಿಯ ಕಾರದ ಮುರಿಯುತ, ಆನೆ ಬಂತಾನೆ ಬಂತಾನೆ ಬಂತಮ್ಮ. ಥ್ಯಾಂಕ್ ಯು ಸರ್.
0: ಮಾ ಅಕ್ಷರ ಅಲ್ವಾ?
2: ಮಾ ಮಾ ಮಾ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದ, ವಂದನೆ.
0: ಸ್ನೇಹಿತರೆ, ಮಾಕ್ಷರದಿಂದ ಭಕ್ತಿ ಗೀತೆ ಹಾಡಿ. ಹಲೋ.
3: ಹಲೋ
0: ಹೇಳಿ.
3: ಲಕ್ಷ್ಮಿ ಜನ್ನಾಪುರ.
0: ಹೇಳಿ ಅಮ್ಮ. ಮಾಕ್ಷರದಿಂದ ಒಂದು ಭಕ್ತಿ ಗೀತೆ.
3: ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾ ದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಧನ್ಯವಾದಗಳು.
0: ಧನ್ಯವಾದಗಳು. ಯಾಕ್ಷರಕ್ಕೆ ನಿಲ್ಸಿದ್ರಿ ಅಲ್ಲ?
3: ಓಕೆ,
0: ಕೆಳಗ್ರೆ ಯಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿ ಗೀತೆ.

0: Здравствуйте, Сергей Михайлович.
1: Я мой черкин Сидрий.
0: Назар.
1: На. Окей, дханьявад.
0: Thank you, sir.
1: ಸ್ನೇಹಿತರೆ ನಾಕ್ಷರದಿಂದ ಹೇಳಿ ಹಲೋ
0: ಹಲೋ ನಮಸ್ತೆ
1: ನಮಸ್ಕಾರ
0: ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ ಸರ್
1: ಚಿತ್ರ ಶಿವಕುಮಾರ್ ಹೇಗಿದ್ದೀರಿ ಆರಾಮಿದ್ದೀರಾ ಆರಾಮಿದ್ದೀನಿ ಯಾವ ಹಾಡು ಹೇಳ್ತೀರಿ ನಾ ಅಕ್ಷರದಿಂದ
0: ನನ್ಗೆ ಅಕ್ಷರದಿಂದ ಗೊತ್ತು ನೆನಪಾಗ್ತಿಲ್ಲ ನಾನು ನನ್ಗೆ ಇಷ್ಟ ಆಗಿದ್ದು ದೇವ್ರನಾಮ ಹಾಕ್ತೀನಿ ಸರ್
1: ದೇವ್ರನಾಮ ಹೇಳಿ ನೋಡುವ
0: ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ಮಾ

0: ಓಕೆ, ಧನ್ಯವಾದಗಳು.
1: ಅದೇ ಸರ್.
0: ಓಕೆ, ಕೇಳಿದ್ರೆ ನಾಕ್ಷರದಿಂದ ಹಾಡಿ ಭಕ್ತಿ ಗೀತೆ. ಹಲೋ
2: ಹಲೋ
0: ಹಲೋ, ನಮಸ್ಕಾರ. ಯಾರ ಮಾತಾಡೋದು? ಓಕೆ, ಎಲ್ಲೇಗೌಡ ಅವ್ರೇ. ಭಕ್ತಿ ಗೀತೆ ಹಾಡಿ ಮಾ ಅಕ್ಷರದಿಂದ.
2: ಮಾನಸ ಮನಸ್ಸು
0: ಬೇಡ ಬೇಡ, ಮನಸ್ಸು ಮನಸ್ಸು ಒಂದಾಗದ್ ಬೇಡ. ಇದು ಭಕ್ತಿಗೀತೆ, ಭಕ್ತಿಗೀತೆ ಹಾಡಿ. ಭಕ್ತಿಗೀತೆ ಹಾ, ಭಕ್ತಿಗೀತೆ ಅಂತ್ಯಾಕ್ಷರಿ ಮಾ ಅಕ್ಷರದಿಂದ ಭಕ್ತಿಗೀತೆ ಹಾಡಿ. ನೆನ್ಪಾಗ್ತಿಲ್ವಾ? ಓಕೆ, ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗೋಣವಾ? ಇಲ್ಲ, ನಿಮ್ ಇಷ್ಟದ ಒಂದು ಭಕ್ತಿ ಗೀತೆ ಹೇಳಿ, ಹೋಗ್ಲಿ ಪಾಪ, ಲೈನ್ ಸಿಕ್ಕಿದೆ. ಹೇಳ್ತೀರಾ?
2: ಮಂತ್ರಾಲಯ ಅತಿ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದ ದೀಪ, ಅರಿತು ಬಾಳಲು ಜನ್ಮ ತಾತ. ಅನೇ ಮಂತ್ರಾಲಯ ಮನಸೆ ದೇವಾಲಯ.
0: ಓಕೆ, ಈ ಹಾಡು ಹೇಳಿದ್ರು ನಿಮಿಷದ ಅಂದ ತಕ್ಷಣ ಅದೇ ಹೇಳ್ಬಿಟ್ರಿ. ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಕೇಳಿದ್ರೆ ಮಾ ಅಕ್ಷರ ಅಥವಾ ಯಾ ಅಕ್ಷರ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಡಿ. ಹಲೋ
3: ಹಲೋ,
0: ನಮಸ್ಕಾರ, ಯಾರು ಮಾತಾಡುದು?
3: ಮಮತಾ, ಭದ್ರಾವತಿಯಿಂದ.
0: ಓಕೆ ಮಮತಾ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಮಾ ಇಲ್ಲ ಸರ್.
0: ಹಾ,
3: ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೇ ಲಕ್ಷ್ಮೀ, ನಿತ್ಯ ಪೂಜಿತ ಸತ್ಯವಂತೆಗೆ ಕರುಣೆ ಕಟ್ಯಾಣಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೇ ಲಕ್ಷ್ಮೀ, ನಿತ್ಯ ಪೂಜಿತ ಸತ್ಯವಂತ.

0: ಅರಿಶಿನ ಕುಂಕುಮ ಕಂಚುಗ ಕಡಗ ಕರಿಮಣಿ ಮಾಂಗಲ್ಯ ಅರಿಶಿನ ಕುಂಕುಮ ಕಂಚುಗ ಕಡಗ ಕರಿಮಣಿ ಮಾಂಗಲ್ಯ ದನಕ ಕನಕ ಮುತ್ತು ರತ್ನ ವಜ್ರ ವೈಡೂರ್ಯ ದನಕ ಕನಕ ಮುತ್ತು ರತ್ನ ವಜ್ರ ವೈಡೂರ್ಯ ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣೆ ಕಟ್ಯಾಣಿ ಕರುಣೆ ಕಟ್ಯಾಣಿ.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಕೇಳಿದ್ರೆ ಯಾವ ಅಕ್ಷರ ಹಾಡ್ತೀರಿ ನೆನಪು ಮಾಡ್ಕೊಳ್ಳಿ. ನಾ ಅಕ್ಷರಕ್ಕೆ ನಿಲ್ಸಿದ್ದಾರೆ ಅವರು. ಹಲೋ
2: ಹಲೋ,
1: ಹೇಳಿ ಯಾರು?
2: ನಮಸ್ತೆ ಸರ್, ನಾನು ರತ್ನಗಿರಿ ನಗರ ಶುಭ ಅಂತ ಹೇಳಿ.
1: ರತ್ನಗಿರಿಯಿಂದ
2: ಶುಭ ಅಂತ ಹೇಳಿ ಮೇಡಮ್. ಸರ್
1: ಶುಭ ಸರ್. ಓಕೆ ಸರ್,
2: ರತ್ನಗಿರಿ ಅಂದ್ರೆ ಸರ್ ಶಿವಮೊಗ್ಗ ಜಿಲ್ಲೆನೇ, ನಾ ಸೌಳಂಗ ರಸ್ತೆಗಳಿರೋದು.
1: ಓಕೆ ಓಕೆ, ಹೇಳಿ ಮೇಡಮ್, ಯಾವಾಗ ನೆನಪು ಮಾಡ್ಕೊಂಡ್ರಿ?
2: ಯಾವ ಅಕ್ಷರ ಸರ್?
1: ನಾ ಅಕ್ಷರ.
2: ನಾ ಅಕ್ಷರನಾ? ಹೇಳ್ತೀನಿ ಸರ್.

0: ಲಾಕ್ಷರಲ್ಲ
1: ಲಾಕ್ಷರ ಬಂತು ಸರ್.
0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.
0: ಕೇಳಿದ್ರಿ, ಲಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಹಲೋ,
2: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಹೆಂಗದಿರಿ?
2: ಆರಾಮದವ್ರಿ ಸರ್, ನೀವ್ ಹೆಂಗದಿರಿ?
0: ನಾ ಆರಾಮದೀನಿ ನೋಡ್ರಿಪ್ಪ. ಮತ್ತೆ ಯಾವ ಹಾಡ ಹಾಡತ್ತೀರಿ?
2: ಏನ್ ಅಕ್ಷರ ಬಂದದ್ರಿ ಸರ್?
0: ಲಾ ಅಕ್ಷರ ಬಂದದ್ರಿ.
2: ಲಾ ಬಂದವ್ರಿ ಸರ್?
0: ಹೂನ್ರಿ. ಲಾಗು ನಿಮಗ ಬಾಳ ನಂಟೈತ್ ನೋಡ್ರಿ, ಹಿಂದ ನಿಮಗ ಅದೇ ಸಿಕ್ಕಿತ್ತು.
2: ಹೌದೌದು ಸರ್, ಅವಾಗ ಬರತೈತ್ರಿ ಸರ್.
0: ಹೂನ್ರಿ.
2: ಲಕ್ಷ್ಮೀ ಬಾರಮ್ಮ ಹಾಡ್ಯಾರನ್ರಿ ಸರ್?
0: ಇಲ್ರಿ, ಲಕ್ಷ್ಮಿ ಬರವಲ್ಲ ಆಗ್ಯಾಳ, ಯಾರು ಹಾಡವಲ್ರಿ ಆಗ್ಯಾರ, ಅದಕ್ಕ ನಿಮಗೆ ಲಾ ಬಂದದ್ ನೋಡ್ರಿ.
2: ಕರ್ಕೊಂಡ್ಬರ್ನಲ್ರಿ ಸರ್?
0: ಕರ್ಕೊಂಡೆ ಬರ್ರಿ.
2: ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು.

0: ಮನೆಯಲ್ಲಿ 100 ವೀಣೆ
1: ಬೆಳಗಲು ಮನೆಯನ್ನು. ಅದೊಂದು ಸಾಹಿತ್ಯ ತಪ್ಪ್ರಿ ಸರ.
0: ಹೌದ್ರಿ, ತಪ್ಪಿಡ್ತು. ಮನೆಯಲ್ಲಿ 100 ವೀಣೆ ನಾದ ಮಿಡಿದಂತೆ ಅಂತ ಬರ್ತದ್ರಿ. ಇರ್ಲಿ, ಚಲೋ ಹಾಡಿರಿ. ಥ್ಯಾಂಕ್ಸ್ ರೀ.
1: ನಮಸ್ಕಾರ ಸರ್.
0: ನಮಸ್ಕಾರ. ಕೇಳಿದ್ರೆ ಯಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಮತ್ತೆ. ಹಲೋ, ನಮಸ್ಕಾರ. ಯಾರು?
2: ಸತೀಶ್. ಸತೀಶ್ ಶಿವಮೊಗ್ಗ.
0: ಸತೀಶ್. ಸತೀಶ್ ಶಿವಮೊಗ್ಗ. ಯಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ. ಹಲೋ
2: ಸರ್. ಸರ್
0: ನೆನಪಾಗ್ತಿಲ್ವಾ?
2: ಇಲ್ಲ ಸರ್, ಯಾರನಲ್ಲಿ ಯಾವ್ದು ಬರ್ತಾ ಇಲ್ಲ ಸ್ವಲ್ಪ.
0: ಏನ್ ಮಾಡುದು ಮತ್ತೆ, ಯಾವ ಅಕ್ಷರದಿಂದ ನೆನಪಾಗ್ತಾ ಇದೆ?
2: ನಾನು ಮಾ ಬರ್ತಾರೆ ಅಂತ ಮಾಡಿದ್ವಿ ರಮೇಶ್ ಅವರು.
0: ಹಾ,
2: ಜಾಸ್ತಿ ಮಾ ಬರ್ತಾರೆ ಅಂತ ಅನ್ಕೊಂಡು ಮಂತ್ರಾಲಯದಿಂದ ಆರಾಮ ಅಂತ ಅನ್ಕೊಳ್ಬೇಕು.
0: ಮಂತ್ರಾಲಯದ ಯಾವ್ದು?
2: ಮಂತ್ರಾಲಯಕ್ಕೆ ಹೋಗೋಣ ಅಂತ
0: ಹೇಳಿ. ಸರಿ ಸರಿ, ನಡ್ರಿ ಹೋಗೋಣ, ಹಾಡ್ರಿ.
1: ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ ಹೋ

0: ಹೌದು ಈಕೋ ಆಗ್ತಾ ಇದೆ. ಯಾವ ಅಕ್ಷರ ನಿಲ್ಸಿದ್ರಿ ಅಕ್ಷರ ಅಲ್ವಾ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಟೈಮ್ ಕರೆ ಸಿಕ್ಕಾಗ ಗಡಿ ಬಿಡಿ ಮಾಡ್ಕೋಬೇಡಿ.
1: ಇಲ್ಲ ಸರ್, ಇಲ್ಲ ಸರ್, ಇವತ್ತೆ ಆತರ ಅಲ್ಲ ಸರ್.
0: ಓಕೆ, ತೊದಲಿಸ್ತೀರಾ ಮಾತಾಡ್ಬೇಕಾದ್ರೆ?
1: ಇಲ್ಲ ಇಲ್ಲ ಸರ್.
0: ಓಕೆ,
1: ಆತರ
0: ಆಗುತ್ತಾ? ಅದಕ್ಕೆ ನಾನು ಹೇಳಿದ್ದು, ಗಾಬರಿ ಮಾಡ್ಕೋಬೇಡಿ, ಸಮಾಧಾನವಾಗಿ ಮಾತಾಡಿ. ಓಕೆ, ಕೇಳುಗ್ರಿ ನಾಕ್ಷರದಿಂದ. ಹಲೋ, ನಮಸ್ಕಾರ, ಯಾರು? ಸಾವಿತ್ರಕ್ಕ, ಹೇಗಿದ್ದೀರಿ? ಯಾಕೆ ನಗ್ತಿದ್ದೀರಿ? ಓ, ಸಾವಿತ್ರಕ್ಕ ಅನ್ಬಾರ್ದ, ಮತ್ತೇನ್ ಅನ್ಬೇಕು ಹೇಳಿ. ಓಕೆ ಓಕೆ, ಏನೋ ಖುಷಿ ಆಗುತ್ತೆ ಒಂಥರ ಅಕ್ಕ ಅಂತೆಲ್ಲ ಮಾತಾಡ್ಸಕ್ಕೆ. ನಾ ಅಕ್ಷರದಿಂದ ಒಂದು ಹೇಳಿ ಭಕ್ತಿ ಗೀತೆ. ನೀವೇ
2: ಆಯ್ತು ಸರ್, ಹೇಳ್ತೀನಿ. ನಾನು ನೀನು ಎನ್ನದಿರೋ ಹೀನ ಮಾನ, ಅದ ಹೇಳ್ಬೋದ ಸರ್?
0: ನಾನು ನೀನು ಎನ್ನದಿರೋ ಹೀನ ಮಾನವ. ಹೇಳ್ರಿ, ಹಾಡಿ ಹಾಡಿ.
2: ನಾನು ನೀನು ಎನ್ನದಿರೋ ಹೀನ ಮಾನವ, ನನ್ ಏನು ಮರ್ತೆ ಹೋಯ್ತು ಸರ್, ಇದಕ್ಕೆ ಖುಷಿಗೆ ಮರ್ತೆ ಹೋಯ್ತು ಸರ್.
0: ಏನ್ ಮಾಡುದು, ಖುಷಿ ಆಗಿದ್ಕೆ ಮರ್ತು ಹೋಗ್ಬಿಡ್ತು. ಒಂದ್ ಕೆಲಸ ಮಾಡ್ರಿ, ದುಃಖ ಮಾಡ್ಕೊಳ್ರಿ ಈಗ.

0: ನೋಡಲೋ ಮರ್ತೆ ಹೋಯ್ತು ಸರ್.
1: ತಿಳಿದು ನೋಡಲು ಲಾಕ್ಷರನ
0: ಆಯ್ತು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿದ್ರೆ ಲಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಹಲೋ ಹಲೋ
2: ಹಲೋ,
1: ಯಾರು?
2: ದಾವಣಗೆರೆ
1: ಚಂದ್ರಿಕಾ ಅವರೇ. ಲಾಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ. ಇಷ್ಟದ ಒಂದ ಹಾಡ್ಬೇಡ್ರಿ, ಸ್ವಲ್ಪ ಹಾಡ್ರಿ.
2: ಒಂದಲ್ಲ
3: ಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನ್ ನಂದನುತೆ ಗಿರಿವರವಿ.

0: जय जय हे महिषासुर मर्दिनि रम्य कपर्दिनि शैलसुते
1: ಅಕ್ಷರಕ್ಕೆ ನಿಲ್ಸ್ಕೊಳ್ಳೋಣ.
0: ಓಕೆ,
1: ಧನ್ಯವಾದಗಳು ಕರೆ ಮಾಡೋದಕ್ಕೆ. ಕೇಳಿದ್ರೆ ತಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿಗೀತೆ. ಹಲೋ ಹಲೋ,
2: ನಮಸ್ತೆ ಸರ್.
1: ನಮಸ್ಕಾರ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
1: ಸುಬ್ರಹ್ಮಣ್ಯ ಜಯಂತ್ ಅವರು ಮಧ್ಯಾಹ್ನ ಮೇಲ್ ಮಾಡ್ತಾ ಇದ್ರಿ, ಯಾಕೋ ಇವಾಗ ಬೇಗ ಮಾಡ್ಬಿಟ್ಟಿದಿರಲ್ಲ
2: ಸರ್. ಒಂದೊಂದ್ಸತಿ ಕೆಲಸ ಇರುತ್ತೆ ಸರ್,
1: ಅದಕ್ಕೆ ಮಾಡಕ್ಕಾಗಲ್ಲ. ಇವಾಗ ಕೆಲಸ ಕಡಿಮೆ ಇತ್ತಾ?
2: ಇಲ್ಲ, ಕಸ್ಟಮರ್ ಇದ್ರೂ ಪ್ರಯತ್ನ ಮಾಡ್ತೀವಿ ಸರ್.
1: ಓಕೆ, ತಾಕ್ಷರದಿಂದ ಹಾಡಿ.
2: ತಾನಾ ಸರ್? ಆಯ್ತು ಸರ್. ಯಾವ್ದು ಅಕ್ಷರ ಏನ್ರಿ ಸರ್?
1: ತಾ ಅಕ್ಷರ.
2: ತಾತಾತಿ ಬರುತ್ತಲ್ಲ ಅದ ಸರ್? ಸರಿ ಸರ್. ತನವು ಮನವು
1: ಸರ್
2: ಇಂದು ನಿಂದಾಗಿದೆ
1: ಸರ್. ಇದು ಭಕ್ತಿಗೀತೆ. ಭಕ್ತಿಗೀತೆ
2: ಭಕ್ತಿಗೀತೆನಾ ಸರ್?
1: ಮತ್ತಿಷ್ಟೊತ್ತ ಕೇಳಲಿಲ್ವಾ ನೀವು?
2: ಇಲ್ಲ ಸರ್, ಈಗ ಅಷ್ಟೇ ಇದ್ ಮಾಡ್ದೆ, ಪ್ರಯತ್ನ ಮಾಡ್ದೆ, ಕನೆಕ್ಷನ್ ಸಿಕ್ತ.
1: ಓಕೆ, ತಾ ಅಕ್ಷರದಿಂದ ಭಕ್ತಿಗೀತೆ ಬೇಕು ಇವಾಗ. ಭಕ್ತಿಗೀತೆ ಅಂತ್ಯಾಕ್ಷರ ಇದು. ಆಯ್ತು, ಧನ್ಯವಾದ. ಸ್ನೇಹಿತರೆ, ರೇಡಿಯೋ ಕೇಳಿ ಕೇಳಿ ಕಾಲ್ ಮಾಡಿ ಸಡನ್ ಆಗಿ ಕಾಲ್ ಸಿಕ್ತು ಅಂತ ಹೇಳಿ ಚಿತ್ರಗೀತೆ ಹಾಡಬೇಡಿ. ಹಲೋ
3: ಹಲೋ ಸರ್, ನಮಸ್ಕಾರ. ನಾನು ಲೀಲಾ ಅಂತ ಹೇಳಿ, ಶಿವಮೊಗ್ಗ.
1: ನಮಸ್ಕಾರ ಲೀಲಾ ಅವರೇ.

0: ಯಾವ ಹಾಡು ಹೇಳ್ತೀರಿ ತಾಕ್ಷರದಿಂದ?
1: ತಾನ ತಂದು ನಾಯಿರುವೆ ಕಡಲ ಮೋದಕ ತಂದನಿ ಬಂದನಿ ಕರೆದು ಮೋದಕ ತಂದು ನಾಯಿರುವೆ ಕಡಲ ಮೋದಕ.

0: हाँ सर,
1: हाँ सर, ना
0: धन्यवाद.
1: ओके धन्यवाद. ಕೇಳಿದ್ರೆ ಕಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿ ಗೀತೆ. ಹಲೋ,
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ಯಾರು?
2: ನಾನು ಸರ್ ನಾಗರಾಜ್.
1: ಓಕೆ ನಾಗರಾಜ್ ಅವ್ರಿ, ಕಾಕ್ಷರದಿಂದ ಭಕ್ತಿ ಗೀತೆ ಹೇಳಿ.
2: ಸರ್, ಇದು ಕಾವೇರಿ ನೀರ್ ಬಗ್ಗೆ ಆಡ್ಬೋದಲ್ವಾ ಸರ್? ಅದು
1: ಭಕ್ತಿ ಗೀತೆ, ಭಕ್ತಿ ಗೀತೆ ಬೇಕು.
2: ಕಣ್ಣೀರವರೆಸು ತಾಯಿ ಎಲ್ಲಿರುವೆ ನೀನು, ನಮ್ಮನ್ನು ಅಗಲಿಸಿ ಹೋಗದೆ ನಮ್ಮನ್ನು ಕಾಪಾಡು ತಾಯಿ. ಓ ತಾಯಿ ಮಹತಾಯಿ, ನಿನ್ನ ಪಾದವ ಮುಚ್ಚಿನ ಎಂದು ನಮಸ್ಕರಿಸಿ ಬೇಡುವೆ. ಓ ಅಮ್ಮ ಮಹತಾಯಿ. ಥ್ಯಾಂಕ್ ಯು ಸರ್.
1: ಯಾರದು ಸರ್ ಇದು ಸಾಹಿತ್ಯ?
2: ಸರ್ ಇದು ಹಾಡು. ಅಲ್ಲಿ ಒಂದು ಪುಸ್ತಕದಲ್ಲಿ ಓದಿದ್ದೆ ಸರ್.
1: ಪುಸ್ತಕದಲ್ಲಿ ಓದಿದ್ರ ಅಥವಾ ನೀವೇನಾದ್ರು ಕಟ್ಟಿಬಿಟ್ರ? ಹೌದಾ? ಏ ಇಲ್ಲ, ಕಟ್ಟಬೇಕು ಕಟ್ಟಬಾರ್ದು ಅಂತ ನಾನು ಹೇಳಿಲ್ಲ. ಕಟ್ಟಿ ಅದು ನಮ್ಮ ಆಕಾಶವಾಣಿನಲ್ಲಿ ಅಪ್ರೂವ್ ಆಗ್ಬೇಕು, ಆಮೇಲೆ ಹಾಡ್ಬೇಕು. ನೀವೇ ಸ್ವಂತ ಕಟ್ಟಿ ನೀವೇ ಹಾಡಂಗಿಲ್ಲ ಅಂತ ಹೇಳಿದೆ. ಬಟ್ ನೀವು ಬರೀಲಿಕ್ಕೆ ನಮ್ದು ಏನು ತಕರಾರಿಲ್ಲ.
2: ಗೀತಾಂಜಲಿ ಬಗ್ಗೆ ಆಡ್ಬೇಕಾದ್ರೆ ತೋರಿಸ್ಬಿಟ್ಟೆ.
1: ಓಕೆ,
2: ಅವಾಗ ಏನ್ ಮಾಡಿದೆ, ಅದನ್ನ ಹೋಗ್ಬಿಟ್ಟು ಒಂದು 10 ಲೈನ್ ಅಷ್ಟು ಬಾಯ್ಪಾಠ ಮಾಡಿ ಇಟ್ಕೊಂಡಿದ್ದೀನಿ.
1: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಓಕೆ ಸಿಂಪಲ್, ಥ್ಯಾಂಕ್ ಯು.
1: ಕೇಳಿದ್ರೆ ಕಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿ ಗೀತೆ ಹಾಡಿ. ಹಲೋ,
3: ಯಾವ್ದು ಹಾಡ್ಬೇಕು ಸರ್? ಇದರಲ್ಲಿ
1: ಇದರಲ್ಲಿ ಕಾ ಹಾಡಿ.
3: ಇದರಲ್ಲಿ ಭಕ್ತಿ ಗೀತೆಯಲ್ಲಿ ಕಾ ಯಾವ್ದಾಯ್ತಾರೆ ಗೊತ್ತಿಲ್ಲ ಸರ್.
1: ಗೊತ್ತಿಲ್ವ ಸರ್? ನೆನಪು ಮಾಡ್ಕೊಳ್ಳಿ ಸರ್, ಬಹಳಷ್ಟು ಇದೆ. ಗೊತ್ತಾಗ್ತಿಲ್ವಾ? ನೆಕ್ಸ್ಟ್ ಕರೆ ಮಾಡಿ. ಕೇಳುಗ್ರಿ, ಕರೆ ಮಾಡಿ ಹಾಡಿ ಕಾಕ್ಷರ. ಹಲೋ, ನಮಸ್ಕಾರ. ಓಕೆ ಮಂಜುಳ ಮೇಡಮ್, ಯಾವ ಹಾಡು ಹೇಳ್ತೀರಿ ಕಾಕ್ಷರದಿಂದ? ಯಾಕೆ ಕೊಟ್ಟಿದಾರ? ಓಕೆ ಹಾಡಿ. ಯಾಕ್ಷರದಿಂದ ಹಾಡಿ. ಮೇಡಮ್ ನೀವು ಏ ಇಂದ ಅಂತ ಹೇಳಿದ್ರಿ, ಯಾ ಇಂದ ಹಾಡ್ತಿದ್ದೀರಾ? ಯಾ ಬೇರೆ, ಏ ಬೇರೆ. ಯಾ ಬೇರೆ, ಏ ಬೇರೆ. ನೀವ್ ಹೇಳ್ತಿರೋದು ಎ, ನಮಗ್ ಬೇಕಾಗಿರೋದು ಯಾ. ಬೇರೆ ಯಾವ್ದು ಹೇಳ್ತೀರಿ?
4: ಶಿವ ಶಿವ ಶಿವ.

0: 多希望我能得你，希望啊我孤独也那张眼。Thank you, sir.
1: Okay, धन्यवादगळु.
0: धन्यवाद.
1: ಕೇಳಿದ್ರಿ, ಯಾವ ಅಕ್ಷರದಿಂದ ನೋಡಿ ನೆನಪು ಮಾಡ್ಕೊಳ್ಳಿ. ಹಲೋ,
2: ಹಲೋ,
1: ಯಾರು?
2: ಮಂಜುಳಾ ಸರ್, ಚನ್ನಾಪುರ.
1: ಓಕೆ ಮಂಜುಳಾ ಮೇಡಮ್.

0: ಯಾವ್ದು ಹೇಳ್ತೀರಿ, ಯಾ ಅಕ್ಷರದಿಂದ?
1: ಸರಿ, ಯಾ ಇಂದ ಬರಲ್ಲ, ನಾನು ಕಾ ಅಂತ ರೆಡಿ ಆಗಿದ್ದೀನಿ ಸರ್.
0: ಹೇಳಿ.
1: ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯನ್ನಿ ಹಿಡಿದೋಳೆ, ಕಮಲವ ಕೈಯನ್ನಿ ಹಿಡಿದೋಳೆ, ಕಮಲನಾಭ ಹೃದಯ ಕಮಲದ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯನ್ನಿ ಹಿಡಿದೋಳೆ, ಕಮಲವ ಕೈಯನ್ನಿ ಹಿಡಿದೋಳೆ.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದ.
0: ಕೇಳಿದ್ರೆ ಲಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಲಾ ಅಥವಾ ಯಾ ಹಿಂದೆ ಯಾ ಅಕ್ಷರ ನಿಲ್ಸಿದ್ರು, ಯಾಗೆ ಹೇಳಲಿಲ್ಲ ಇವರು. ಹಲೋ, ಲಾ ಅಥವಾ ಯಾ ಎರಡು ಆಪ್ಷನ್ ಇದೆ ನೋಡಿ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ ಸರ್, ಯಾರು ಸರ್?
2: ಗೋಪಾಲಪ್ಪ ಅಂತ.
0: ಗೋಪಾಲಪ್ಪನವ್ರೆ, ಯಾವ ಹಾಡು ಹಾಡ್ತೀರಿ ಸರ್?
2: ಯಾ ಅಕ್ಷರ ಸರ್?
0: ಲಾ ಅಕ್ಷರ ಇದೆ ಮತ್ತೆ ಯಾ ಅಕ್ಷರ ಇದೆ, ಎರಡರಲ್ಲಿ ಯಾವ್ದಾದ್ರು ಒಂದು ಹಾಡಿ.
2: ಯಾ ಹಾಡ್ತೀರಿ ಸರ್? ಯಾರೇ ಕೂಗಾಡಲಿ
0: ಸರ್. ಸರ್ ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಇದು ಭಕ್ತಿಗೀತೆ ಅಂತ್ಯಾಕ್ಷರಿ.
2: ಭಕ್ತಿಗೀತೆ ಮಾತ್ರ ಆಡ್ಬೇಕು?
0: ಭಕ್ತಿಗೀತೆ ಮಾತ್ರ ಆಡ್ಬೇಕು.
2: ಓಕೆ ಸರ್, ಕರೆ ಮಾಡ್ತೀನಿ.
0: ಆಯ್ತು. ಯಾಕೆ ಹಿಂಗ್ ಕನ್ಫ್ಯೂಸ್ ಮಾಡ್ಕೋತೀರಿ ನೀವು? ಅದಕ್ಕೆ ಹೇಳುದು, ಆರಂಭದಲ್ಲಿ ಕೇಳಲ್ಲ ಏನಿಲ್ಲ, ಆರಂಭದಲ್ಲಿ ಕೇಳದೇ ಇದ್ರೆ ಹಿಂಗಾಗತ್ತೆ. ಹಲೋ
3: ಸರ್.
0: ನಮಸ್ಕಾರ ಸರ್, ಶೇಷಾಚಲ ಹಾರ್ನಳ್ಳಿಯಿಂದ ಐ ಥಿಂಕ್. ಓಕೆ ಹೇಳಿ, ಲಾ ಅಕ್ಷರ ಅಥವಾ ಯಾ ಅಕ್ಷರ?
3: ಯಾರೇ ರಂಗನ, ಯಾರೇ ಕೃಷ್ಣನ, ಯಾರೇ ರಂಗನ, ಯಾರೇ ಕೃಷ್ಣನ, ಯಾರೇ ರಂಗಯ್ಯನ ಕರೆಯ ಬಂದವರು, ಯಾರೇ ರಂಗಯ್ಯನ ಕರೆಯ ಬಂದವರು, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಈ ಪರಿಯಿಂದಲೇ ಕರೆಯ ಬಂದವರು, ಕರೆಯ ಬಂದವರು, ಯಾರೇ ರಂಗನ, ಯಾರೇ ಕೃಷ್ಣನ, ಯಾರೇ ರಂಗಯ್ಯನ ಕರೆಯ ಬಂದವರು.
0: ಅಕ್ಷರಲ್ಲ, ಧನ್ಯವಾದ ಸರ್. ಸ್ನೇಹಿತರೆ, ರಾಕ್ಷರ ನೆನಪು ಮಾಡ್ಕೊಳ್ಳಿ ಬೇಗ, ಸಮಯ ಆಗ್ತಾ ಇದೆ, ಇನ್ನು 4 ನಿಮಿಷ ಇದೆ ಅಷ್ಟೇ. ಹಲೋ
4: ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
4: ಸರ್ ರಾಧಾನಿಧಿಯಿಂದ.
0: ಓಕೆ ರಾಧಾ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಅಕ್ಷರ ರಾತಾನೆ.
0: ಹಾ,
4: ರಂಗ ವಿಠಲ ಪಾಂಡುರಂಗ, ಏಕೆ ಮರೆಯಾದೆ, ಏಕೆ ದೂರಾದೆ, ಎಲ್ಲಿ ಮರೆಯಾದೆ.
0: ಅಕ್ಷರನ
4: ಮರೆಯಾದೆ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
4: ಧನ್ಯವಾದ.
0: ಕೇಳಿದ್ರೆ ರಾ ಅಕ್ಷರದಿಂದ, ಸಾರಿ ದಾ ಅಕ್ಷರದಿಂದ ಕರೆ ಮಾಡಿ ಹಾಡಿ. ಹಲೋ.
5: ಹಲೋ
0: ಹೇಳಿ, ಯಾರು ಮಾತಾಡುದು?
5: ಸರ್ ಗೀತಾ ಮಲ್ಲಕೊಪ್ಪ ಇಂದ.
0: ಹೇಳಿ
5: ಸರ್. ರಾಕ್ಷರ
6: ಆತ್ಮಾನಂದ ಸಾಕಾರ, ಓ ಜಯ ಜಯಕಾರ.

ಅಹಂ ಅಹಂ ಅಹಂ

0: ಧನ್ಯವಾದಗಳು. ಓಂ ಮಾ ಅಕ್ಷರನ? ಓಕೆ, ಕೇಳಿದ್ರೆ ಮಾ ಅಕ್ಷರ ಕೊನೆ ಕರೆ ಇದು. ಯಾರು ಹಾಡ್ತೀರಿ ನೋಡೋಣ. ದೃಷ್ಟವಂತರು, ಹಲೋ.
1: ಮುಂದಿನ
0: ಕರೆಗೆ ಹೋಗೋಣ. ಹೇಳಿ ಮಾ ಅಕ್ಷರದಲ್ಲಿ.
1: ದಯಮಾಡೋ ಅಲ್ಲ ಮಾನ್ ಅಕ್ಷರಲ್ಲ ಸರ್, ಸಿಗ್ತಾ ಇಲ್ಲ ಸರ್. ನಿಮ್ಮ ಬಗ್ಗೆ ದೊಡ್ಡದು ಅದನ್ನ ಹೇಳೋಣ ಅನ್ಕೊಂಡಿದ್ದೆ.
0: ಸಮಯನೇ ಆಗೋಗ್ಬಿಡ್ತಮ್ಮ, ಸಮಯ ಆಗೋಗ್ಬಿಡ್ತು. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಇಷ್ಟೊತ್ತು ಭಕ್ತಿಗೀತೆ ಆಧರಿಸಿದ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿಮ್ಮೊಟ್ಟಿಗೆ ನಡೆಸಿಕೊಟ್ಟಿದ್ದು ಕಾರ್ಯಕ್ರಮವನ್ನು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ ಮತ್ತೆ 3 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇವತ್ತಿನ ವಿಷಯ ತಾಯಿ. ತಾಯಿ ಕುರಿತ ನಿಮ್ಮ ಅನಿಸಿಕೆ 1-2 ನಿಮಿಷದಲ್ಲಿ ಹೇಳಿ, ಮತ್ತೆ ನಿಮ್ಮ ಇಷ್ಟದ ಹಾಡನ್ನ ಕೇಳಿ 3 ಗಂಟೆಗೆ. ಇವತ್ತು 3:10 3 ಗಂಟೆಗೆ ನ್ಯೂಸ್ ಪ್ರಸಾರ ಆಗುತ್ತೆ. ಹಾಗಾಗಿ 3:10 ಕಾರ್ಯಕ್ರಮ ಮಾಡೋಣ. ಸೊ ಸಮಯ 2 ಗಂಟೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ದತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ

0: ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು ಈವರೆಗೆ ಶೇಕಡ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವ್, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ, ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರೂ ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಢಾಯಿ ಕಿ ಥಿ. ಸಂಸ್ಕೃತ್, ಬಂಗ್ಲಾ, ಮರಾಠಿ

0: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
1: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
0: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
1: ಇದು ಕೃಷಿಕನ ಬದುಕಿಗೂ ಮಾರಕ.
0: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
1: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
0: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
1: ಅಪಾರ ಸಾವು ನೋವು ತಪ್ಪಿಸಿ.
0: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
1: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ.
0: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡೂ ಬೆಳೆದೀತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣ ಮೂರ್ತಿ. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ರಿಂದ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.

0: दुनिया भर की शक्तियां भारत को दबोचने के लिए मैदान में उतरी, अनेक प्रकार के बंधन लग गए। उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है। दुनिया की कोई ताकत भारत को झुका नहीं सकती।
1: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998 ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಮೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
5: We as citizens, as our Prime Minister has asked all of us to, can reduce our expenditure on everything that requires foreign exchange to be spent.

0: ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1ರಿಂದ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗಮನಿಸಿ, ವಿಶ್ವ ತಾಯಂದಿರ ಸಂದರ್ಭದಲ್ಲಿ ನಿಮ್ಮ ತಾಯಿಯ ಬಗ್ಗೆ ನೆನಪು ಮಾಡಿಕೊಂಡು 1-2 ನಿಮಿಷ ಮಾತಾಡಿ, ನಿಮ್ಮ ಇಷ್ಟದ ಹಾಡನ್ನು ಕೇಳಿ. ಆ ಹಾಡು ತಾಯಿಗೆ ಮಾತ್ರನೇ ಸೀಮಿತವಾಗಿರಬೇಕು. ಕರೆ ಮಾಡಿ ಮಾತಾಡ್ತೀರಲ್ಲ. ಹಲೋ
2: ಹಲೋ ಸರ್,
1: ಹೇಳಿ.
2: ಭದ್ರಾವತಿಯಿಂದ ಗೋರ್ಪಡೆ.
1: ಗೋರ್ಪಡೆ ಅವರೇ, ನಿಮ್ಮ ತಾಯಿ ಬಗ್ಗೆ 1-2 ನಿಮಿಷ ಮಾತಾಡಬಹುದಾ?
2: ತಾಯಿ ಬಗ್ಗೆ ಅಂತಂದು ಹೇಳಲಿಕ್ಕೆ 2 ನಿಮಿಷ ಸಾಲದು ನನಗೆ.
1: ಖಂಡಿತವಾಗ್ಲೂ ಸಾಲದು, 2 ದಿವಸ ಸಾಲಲ್ಲ.
2: 2 ಗಂಟೆ ಕೊಟ್ಟರು ಸಹ ಸತತವಾಗಿ ಮಾತನಾಡಬಲ್ಲೆ.
1: ಖಂಡಿತ ಖಂಡಿತ. ಆದ್ರೆ ಇದು ಆಕಾಶವಾಣಿ.
2: ಬಹುಶಃ ನನ್ನ ಆತ್ಮ ಸಾಕ್ಷಿ ಪ್ರಕಾರ ನನಗೆ ಅಕ್ಕ ನನಗೆ ಇಲ್ಲಿ ಏನು ಕೇಳಿದೀನಿ ನೋಡಿದೀನಿ, ಬಹುಶಃ ತಾಯಿ ಸೇವೆ ನನ್ನ ರೇಂಜ್ ನಲ್ಲಿ ಮಾಡಿಲ್ಲ ಅಂತ ಹೇಳಿ ನಾನು ಕೊಚ್ಕೊಂತಾ ಇಲ್ಲ. ಬಟ್ ಆ ಕಷ್ಟ ನನಗೆ ಗೊತ್ತಿದೆ. ಅದನ್ನ ಯಾಕಂತಂದ್ರೆ ಅವ್ಳು ಬೆಡ್ ರಿಡನ್ ಆಗಿರ್ಬೇಕಾದ್ರು ಸಹ, ಸ್ಟ್ರೋಕ್ ಆಗಿರ್ಬೇಕಾದ್ರು ಸಹ, ಫ್ರಾಕ್ಚರ್ ಆಗಿರ್ಬೇಕಾದ್ರು ಸಹ, ಒಬ್ನೇ 24/7 ಅಮ್ಮನ್ನ ಕಾಪಾಡಿದ್ದು ಎಲ್ಲ ಹೆಚ್ಚು ಕಮ್ಮಿ ಏನೋ ನಗ್ನರ್ತಾ ಕೆಲವರು ಹಾಗೆ ಮಾತಾಡ್ತಾ ನೋಡ್ದ ನನ್ನ ಒಂದು ಸೇವೆನ ನೋಡಿದವ್ರು ಕೆಲವರು ಅಂದ್ರು, ಸರ್ ನೀವು ನಮ್ಮ ದೇಶ ಪ್ರಧಾನಿ ನರೇಂದ್ರ ಮೋದಿಗಿಂತ ಸೂಪರ್ ಸರ್ ಈ ವಿಷಯದಲ್ಲಿ ಅಂತಂದ್ರು. ನಿಜವಾಗ ನನ್ಗೆ ಅನ್ನಿಸ್ತು ಜನ ಗಮನಿಸ್ಯಾರೆ. ಈ ರೀತಿ ತಾಯಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ 2 ನಿಮಿಷ ಕೊಟ್ಟರೋ ಸಾಲದು, ಉಳಿದ ಒಂದು ಶ್ರೋತೃಗಳಿಗೆ ಅವಕಾಶ ಕೊಡ್ಬೇಕಲ್ಲ.
1: ಸರಿಯಾಗಿ ಹೇಳಿದ್ರಿ. ಯಾವ ಚಿತ್ರದ ಗೀತೆ
2: ಇದು? ತಾಯಿಗಿಂತ ದೇವರಿಲ್ಲ, ಅಮ್ಮ ಎಂದರೆ ಮೈಮನದಲ್ಲ ಹೂವಮ್ಮ.
1: ಒಂದೇ ನಿಮಿಷ. ತಾಯಿಗಿಂತ ದೇವರಿಲ್ಲಲ್ಲ.
2: ಹೌದು.
1: ತಾಯಿಗಿಂತ ದೇವರಿಲ್ಲ ಇಲ್ವಲ್ಲ ಸರ್?
2: ಅಲ್ಲ, ನಿಮ್ ಇದನ್ನ ಕೇಳಿದ್ದೆ ನಾನು.
1: ನಗಲಾರದೆ ಅಂತ ಒಂದು ಹಾಡಿದೆ, ಅದು ಎಷ್ಟು ಜನಕ್ಕೆ?
2: ಅದು ಇಲ್ಲ ಅಂತಂದ್ರೆ ಈಗ ಅಮ್ಮನ ಬಗ್ಗೆ

0: ಮತ್ತೆ ನಾನು ಮತ್ತೆ ಕೇಳದಂಗೆ ಆಗುತ್ತೆ, ಯಾಕಂದ್ರೆ ಒಂದು ವಾರದಿಂದ ಅದನ್ನ ಕೇಳ್ಬಿಟ್ಟಿದ್ದೆ, ಅದನ್ನ ಹಾಕಿದ್ರಿ, ಅದನ್ನ ಮತ್ತೆ ರಿಪೀಟ್ ಮಾಡಿ, ಯಾಕಂತಂದ್ರೆ ಅಮ್ಮ ಐ ಲವ್ ಯು ಟೈಟಲ್ ಸಾಂಗ್.
1: ಯಾವ ಫಿಲ್ಮ್?
0: ಅಮ್ಮ ಐ ಲವ್ ಯು.
1: ಒಂದು ಸೆಕೆಂಡ್ ನೋಡ್ತೀನಿ. ಯಾವ ಹಾಡಿದ್ರಲ್ಲಿ?
0: ಟೈಟಲ್ ಸಾಂಗ್ ಇದೆಯಲ್ಲ ಸರ್.
1: ಟೈಟಲ್ ಸಾಂಗ್ ಸಾಧು ಕೋಕಿಲ್ ಅವರು ಹಾಡಿರೋದ?
0: ಹೌದು ಸರ್.
1: ಆಯ್ತು ಗೋರ್ಪಡೆಯವರೇ, ನಿಮ್ಮಿಷ್ಟದ ಹಾಡು ಕೇಳೋಣ.
0: ಧನ್ಯವಾದಗಳು.
1: ಧನ್ಯವಾದ ಕರೆ ಮಾಡೋದಕ್ಕೆ.

0: ಕೇಳುಗರೆ ಗಮನಿಸಿ, ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಮ್ಮನ ಕುರಿತಾದ 2 ನಿಮಿಷ ನಿಮ್ಮ ಮಾತು, ನಂತರ ಅಮ್ಮನ ಕುರಿತಾದ ಯಾವ್ದಾದ್ರು ಚಿತ್ರಗೀತೆ. ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
1: ಗೀತಾ ಮಲಗೋಪ್ಪಯಿಂದ.
0: ಓಕೆ ಗೀತಾ ಅವರೇ, ಅಮ್ಮನ ಬಗ್ಗೆ 2 ನಿಮಿಷ ಹೇಳಿ.
1: ಅಮ್ಮ ಅಂದ್ರೆ ದೇವರು ಸರ್, ಕಣ್ಣಿಗೆ ಕಾಣುವ ದೇವರು ಅಮ್ಮ. ಅಮ್ಮ ಅನ್ನೋ ಮಾತು ತುಂಬಾ ಭಾವುಕ ಆಗ್ಬಿಡುತ್ತೆ. ನಮ್ ತಾಯಿ ಕೂಡ ನಾವು 4 ಜನ ಮಕ್ಕಳಿದ್ರೆ ಎಂದು ಭೇದ ಭಾವ ಮಾಡಿಲ್ಲ. ಎಲ್ರನ್ನ ಸರಿಸಮವಾಗಿ ನೋಡಿದ್ರು, ಹೆಣ್ಣು ಗಂಡು ಅನ್ನೋ ಭೇದನೂ ಮಾಡಿಲ್ಲ. ತಮ್ಮ ಅಮ್ಮನ ಕಷ್ಟ ಏನಾಗಿತ್ತು ಅನ್ನೋದು ಈಗ ನಾವು ತಾಯಿಯಾದಾಗ ನಮಗೆ ಗೊತ್ತಾಗ್ತದೆ. ತಾಯಿಯಾಗಿ ಆ ಸ್ಥಾನ ನಿಭಾಯಿಸೋದು ಎಷ್ಟು ಕಷ್ಟ ಅಂತ. ಮುಟ್ಟೆಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ತಾಯಿ ತವರು ಮನೆ ಅನ್ನೋದು ತುಂಬಾ ಒಂಥರ ಸೆಂಟಿಮೆಂಟಲ್
0: ಅನ್ಸ್ಬಿಡುತ್ತೆ. ಹಾಡ್ಬೇಕು
1: ನಮಗೆ ತಪ್ಪು ಬಿಳುಸು ಅಮ್ಮ ನಿನ್ನ ತೋಳಿನಲ್ಲಿ ಕಂಡ.
0: ತಪ್ಪು ಬಿಳುಪು, ಓಕೆ ನೋಡ್ತಾ ಇದ್ದೀನಿ ಗೀತಾ ಅವ್ರೆ. ಓಕೆ ಕಪ್ಪು ಬಿಳುಪು, ಯಾವ ಹಾಡದ್ರಲ್ಲಿ ಅಂದ್ರಿ?
1: ಅಮ್ಮ ನಿನ್ನ ತೋಳಿನಲ್ಲಿ ತಂದ ನನಗೆ.
0: ಓಕೆ ಹಾಡು ಸಿಗ್ತಾ ಇಲ್ವಲ್ಲ ಅದು.
1: ಇದ್ರೆ ಇದು ಸರ್, ಈ ಜೀವ ನಿನಗಾಗಲಿ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಇಲ್ಲಿಂದ.
0: ಒಂದೇ ನಿಮಿಷ ನೋಡೋಣ. ಅಮ್ಮ ಅಮ್ಮ ಅನ್ನೋ ಮಾತು, ಯಾವ ಪಿಕ್ಚರ್ ಅಂದ್ರಿ ಇದು?
1: ಈ ಜೀವ ನಿನಗಾಗಿ.
0: ಈ ಪಿಕ್ಚರ್ ನೋಡಿದೀರಾ? ಮತ್ತೆ ಹಾಡ್ ಕೇಳ್ತಾ ಇದ್ದೀರಿ? ಓಕೆ ಆಯ್ತು, ನಿಮಿಷದ ಹಾಡ್ ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್.

0: ಆತ್ಮೀಯ ಕೆಳಗಡೆ ಇಲ್ಲೊಂದು ಪ್ರಕಟಣೆ ಇದೆ ಕೇಳೋಣ, ನಂತರ ಕಾರ್ಯಕ್ರಮ ಮುಂದುವರಿಸೋಣ. ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ಈ ತಿಂಗಳ 20-22 ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವಯೋಮಿತಿಯ ಯುವಕ ಯುವತಿಯರು ಅರ್ಹರಾಗಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು ನೋಂದಾಯಿಸಲು ಇದೇ ತಿಂಗಳ 16 ಕಡೆ ದಿನಾಂಕ. ನೋಂದಾಯಿಸಿಕೊಂಡ 25 ಜನರಿಗೆ ಆದ್ಯತೆಯನ್ನು ನೀಡಲಾಗುವುದು, ಅಂದರೆ ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ನೋಂದಣಿಗೆ ಮೊಬೈಲ್ ಸಂಖ್ಯೆ 9482024908. ಪ್ರಕಟಣೆ ಕೇಳಿದಿರಲ್ಲ, ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಲೋ ಹಲೋ,
1: ನಮಸ್ತೆ ಸರ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜೈನ್.
0: ಸುಬ್ರಹ್ಮಣ್ಯ ಅವರೇ, ಹೇಳಿ ಅಮ್ಮನ ಬಗ್ಗೆ 2 ನಿಮಿಷ.
1: ಅಮ್ಮ ಅಂತ ಹೇಳಿದ್ರೆ ಅದು ಹೇಳ್ಬೇಕು ಅಂತ ಹೇಳಿದ್ರೆ ತೀರಿಸಲಾರದಂತ ಋಣ ಅಂತ ಹೇಳ್ಬೇಕು ಸರ್. ಯಾಕಂದ್ರೆ 10 ಮಕ್ಕಳನ್ನ ತಾಯಿ ಸಾಕೋದೇ ಹೊರತು ಒಂದು ತಾಯಿನ 10 ಜನ ಮಕ್ಕಳು ಸಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ
0: ಸರ್.
1: ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ವೃದ್ಧಾಶ್ರಮಕ್ಕೆ ಸೇರ್ಕೋದು ಇದೆಲ್ಲ ಮಾಡೋದೆಲ್ಲ ತಪ್ಪು ಅನ್ಸುತ್ತೆ ಸರ್. ಯಾಕಂದ್ರೆ ನಮ್ದು ಮಕ್ಕಳಿಗೋಸ್ಕರ ತಾಯಿ ತನ್ನ ಇದ್ರ ಜೀವನ ಎಲ್ಲ ಜೀವ ಕಳಿಸಿರ್ತಾಳೆ ಅಂತವಳನ್ನ ಆ ತರ ವೃದ್ಧಾಶ್ರಮಕ್ಕೆ ಸೇರ್ಕೋ ತಪ್ಪು ಅನ್ಸುತ್ತೆ ನನ್ನ ಅನಿಸಿಕೆ ಸರ್.
0: ನಿಜವಾಗ್ಲೂ ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ರಿ. ಯಾವ ಚಿತ್ರದ ಹಾಡ್ಬೇಕು
1: ಸರ್? ನಮ್ಗೆ ಇದು ಚಕ್ರವ್ಯ ಚಿತ್ರದಲ್ಲಿ ಯಕ್ಷಾನಕಮ್ಮ ಅವ್ರ ಜೊತೆ ಟೀಕು ಶೀಲಮ್ಮ ಅವ್ರ ಧ್ವನಿ ಗುರುತಿ ಅರಿಯೋದು. ನಿಜ ಏನದೇನು ಅಮ್ಮ ನಿನ್ನ ತಂದೆದ ಪ್ರೀತಿ ಕಲಿಸ್ತ ನನ್ಗೆ ನೀನು ಸತ್ತೀತಿ ಅದನ್ನೇ ಸಾಣಿ ಅಪ್ಪ ನನ್ನ ತಂದೆರ ಪ್ರೀತಿ.
0: ಚಕ್ರವ್ಯೂಹ ಫಿಲ್ಮ್ ಅದು.
1: ಹೌದು ಸರ್.
0: ಓಕೆ ಸರ್, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಸರ್.

ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ, ಅದು ಏಕೋ ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ.

0: ಹಲೋ
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ ಚಿಕ್ಕಪ್ಪನವರೇ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ ನೋಡಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ.
1: ಹೌದು ಸರ್, ಖಂಡಿತವಾಗ್ಲು ನೀವು ನಮ್ಮ ಪಕ್ಕದಲ್ಲೇ ನಮ್ಮ ಅಂಗಡಿಯಲ್ಲೇ ನಿಂತ್ಕೊಂಡು ಮಾತಾಡ್ತಾ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಸರ್ ನನಗೆ.
0: ಓಕೆ ಓಕೆ, ಧನ್ಯವಾದಗಳು. ಹೇಳಿ ಅಮ್ಮನ ಬಗ್ಗೆ 2 ನಿಮಿಷ.
1: ಸರ್, ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಭಯ ಸರ್. ಯಾಕೆಂದ್ರೆ ತಾಯಿ ಋಣ ನಾವು 7 ಜನಕ್ಕೂ ತೀರ್ಸಕ್ ಸಾಧ್ಯನೇ ಇಲ್ಲ ಸರ್. ಯಾಕೆಂದ್ರೆ ನಾವು ಮಕ್ಕಳಿದ್ದಾಗ ನಾವು ಬಿದ್ದಾಗ ಎತ್ತಿ ಹತ್ತಾಗ ಕಣ್ಣು ಒರೆಸಿ ಹಸಿದಾಗ ಹಾಲು ಕುಡಿಸಿ ಮತ್ತೆ ನೋಡ್ರಿ ಅವ್ರು ಸೆರಗಿನಲ್ಲಿ ಕಣ್ಣನ್ನು ನಾವು ಹತ್ತದ್ದು ಕೂಡ ಸೆರಗಿನಲ್ಲೇ ಕಣ್ಣು ಒರೆಸಿ ನಾವ್ ಎಷ್ಟೇ ಕೀಟ್ಲೆ ಮಾಡಿದ್ನೋ ಅದನ್ನ ಸಹಿಸ್ಕೊಳ್ಳೋ ಅಂತ ಒಂದು ಸಹನೆ ತಾಯಿಗ್ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಸರ್. ಈ ಜನ್ಮದಾಗ ಯಾರಿಗೂ ಸಾಧ್ಯ ಇಲ್ಲ ಸರ್.
0: ಖಂಡಿತ ಖಂಡಿತ, ಬಹಳ ಒಳ್ಳೆ ಮಾತು ಹೇಳಿದ್ರಿ ಚಿಕ್ಕಪ್ಪನವ್ರೆ. ಯಾವ ಫಿಲ್ಮ್ ಹಾಡ್ಬೇಕಾಗಿತ್ತು ತಮ್ಗೆ
1: ಸರ್? ನಮಗೆ ವಂಶಿ ಚಿತ್ರದಿಂದ ತಾಯಿ ತಾಯಿ ಆಡಬೇಕು ಸರ್. ರಾಜ್ಕುಮಾರ್ ಅವ್ರು ಆಡಿರೋದು. ತಾಯಿ ಅಂದ್ರೆ ನನ್ ಜೀವನ ಇಟ್ಕೊಂಡಿದ್ದೆ ಸರ್, ಆದ್ರೆ ನಮ್ ತಾಯಿ ಹೋಗ್ಬಿಟ್ರು ಒಂದ್ ಅಲೆ ಒಂದ್ 10 ವರ್ಷ ಆಗ್ಬಿಡ್ತು. ನೆನಪಿಗೋಸ್ಕರ ನಾನು ಈ ಚಿತ್ರ ಗೀತೆಗಳನ್ನ ತಾಯಿ ಚಿತ್ರ ಗೀತೆಗಳನ್ನ ಕೇಳಕ್ ಇಷ್ಟಪಡ್ತೀನಿ.
0: ಆಯ್ತು ಚಿಕ್ಕಪ್ಪ ಅವ್ರೆ, ನಿಮ್ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್.

0: ಹಲೋ
1: ಸರ್ ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡುದು?
1: ನಾನು ರಮೇಶ್ ಶರ್ನಾರಿ ಸರ್.
0: ರಮೇಶ್ ಶರ್ನಾರ್ ಹೇಳಿ ಸರ್, ನಿಮ್ ತಾಯಿ ಬಗ್ಗೆ ಎರಡು ನಿಮಿಷ.
1: ಸರ್, ನಾವು 2010 ತಾಯಿನ ಕಳ್ಕೊಂಡೇವ್ರಿ ಸರ್. ಅಷ್ಟ ಪುಣ್ಯ ಪುನಸ್ಕಾರ ಮಾಡೋರಿದ್ರಿ ನಮ್ ತಾಯಿಯವ್ರಿ ಸರ್. ಬಟ್ ಮುಳ್ಳು ಚೆಲ್ಲದವ್ರ ದಾರಿ ಒಳಗ ಹೂ ಚೆಲ್ಲಬೇಕಪ್ಪ ನಾವು. ಹೂ ಮಾರದವ್ರ ಅಂಗಡಿಯಾಗ ಹುಲ್ಲು ಮಾರ್ತದ ಹಂಗ್ ಮಾಡ್ಬೇಡ್ರಿ ಅಂತೇಳಿ ನಮ್ಗೆಲ್ಲ ಒಳ್ಳೆ ಸಂಸ್ಕಾರ ಕಲಿಸ್ತಿದ್ರಿ ನಮ್ ತಾಯಿಯವ್ರ. ನಾವ್ ನಾವೇ ಅಕ್ಕ ತಮ್ಮ ಅಣ್ಣಾರ್ ಸೇರಿ ನಕ್ರು ಯಾಕಷ್ಟ ನಗಾಡ್ತಿರ್ತೀರಿ? ಕೆಲ್ಸ ಕಲಿಬೇಕು ನೀವು. ನಾಳೆ ಗಂಡ ಮನ್ಯಾಗ ಏನ್ ಕಲ್ಸ್ಯಾರ ನಿಮ್ ತಂದೆ ತಾಯಿ ಅಂತ ಕೇಳ್ತಾರ. ನಮ್ಮನ್ನ ಅಕ್ಕಂದ್ರಿಗೆ ಕೆಲ್ಸ ಹೇಳ್ತಿದ್ರಿ ಸರ. ಒಳ್ಳೇದ್ ಹೇಳ್ಕೊಡ್ತೀವ್ರಿ. ನೆರೆವರಿ ಮಕ್ಳು ಹತ್ರ ಅವ್ರಿಗೆ ಕಾಮಾಲೆ ರೋಗ ಬಂದದ್ದು ಹಿಂಗ ಏನು ಒಟ್ಟು ಒಂದ್ ಸಣ್ಣ ಪುಟ್ಟ ಕಾಯಿಲೆ ಆದ್ರ ಅವಾಗೆಲ್ಲ ಮನಿ ಮದ್ದು ಮಾಡಿ ಆರಾಮ್ ಮಾಡ್ತಿದ್ರಿ ಸರ್. ಒಳ್ಳೆ ಕೈಗುಣ ಐತ್ರಿ. ಮತ್ತೆ ಎಲ್ಲಾರಿಗೆ ಪುಣ್ಯ ಮಾಡ್ತಿದ್ರಿ ಸರ್. ನಮಗೂ ಒಳ್ಳೇದನ್ನೇ ಹೇಳ್ಕೊಟ್ಟಾರಿ ಸರ್. ಅವ್ರನ್ನ ಹೋತಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಒಳ್ಳೇದನ್ನೇ ಮಾಡ್ತೇವ್ರಿ ಸರ್. ಅವ್ರ ಮಾರ್ಗದರ್ಶನದಾಗ ಹೊಂಟೇವ್ರಿ ಸರ್.
0: ನಾವು ಯಾವ ಹಾಡ್ಬೇಕು
1: ಸರ್? ಪ್ರೀತಿ ವಾಸ್ತಲ್ಯ ಐತೆ ನೋಡ್ರಿ ಸರ್.
0: ಪ್ರೀತಿ ವಾತ್ಸಲ್ಯನಾ?
1: ಹಾ ಸರ್,
0: ನೋಡ್ತಾ ಇದ್ದೀನಿ.
1: ಹಾ ಸರ್.
0: ಓಕೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ಮಧುರ ಸಂಗಮ ಸರ್.
0: ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಒಂದು ನಿಮಿಷ.
1: ಹಾ ಸರ್.
0: ಪ್ರೀತಿ ವಾತ್ಸಲ್ಯದಲ್ಲಿ ಯಾವುದು?

0: ಸರ್ ನನಗ ಕನ್ಫ್ಯೂಸ್ ಆಗಿ ಹಂಗ ಬಾಯಿಗೆ ಬತ್ರಿ, ಮಧುರ ಸಂಗಮ ಸರ್ ಚಿತ್ರ.
1: ಮಧುರ ಸಂಗಮದಲ್ಲಿ ಯಾವುದು?
0: ತಾಯಿಯ ತಂದೆಯ ಅಂತೇಳಿ ಜನಕಮ್ಮ ಅವ್ರು ಹಾಡಿದ್ದೈತ್ರಿ ಸರ್.
1: ಯಾವ ಪಿಕ್ಚರ್ ಅಲ್ಲಿ?
0: ಮಧುರ ಸಂಗಮ ಸರ್.
1: ಓಕೆ ಓಕೆ, ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ.
0: ಹಾ ಸರ್, ನಮಸ್ಕಾರ ಸರ್.
1: ನಮಸ್ಕಾರ.

0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಮೇ 18ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಕುರಿ ಸಾಕಾಣಿಕೆ ಕುರಿತು ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕಾ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ದಿನಾಂಕ 18ರೊಳಗೆ ಈ ತಿಂಗಳು ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಮೊಬೈಲ್ ಸಂಖ್ಯೆ 8970460050. ಇನ್ನೊಂದು 9591514154. ಪ್ರಕಟಣೆಯನ್ನ ಕೇಳಿದ್ರಿ, ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಲೋ,
1: ನಮಸ್ಕಾರ.
0: ಯಾರು?
1: ಮಂಜುಳಾ ಜನಾರ್ದನ್ ಸರ್, ಭದ್ರಾವತಿಯಿಂದ.
0: ಮೇಡಮ್ ಹೇಳಿ, ತಾಯಿ ಬಗ್ಗೆ 2 ನಿಮಿಷ.
1: ಸರ್, ನಮ್ಮ ತಾಯಿ 3 ತಿಂಗಳಾಯ್ತು ಸರ್ ಹೋದ್ರು. ಭಾರತ ಫೆಬ್ರವರಿಯಲ್ಲಿ ಭಾರತ ಇದೆ ಎಂದ ನಮ್ ತಾಯಿ ಹೋಗಿ 3 ತಿಂಗಳಾಯ್ತು ಸರ್. ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ, ತುಂಬಾ ಕಷ್ಟಪಟ್ಟು ನಮಗೆ ಸಾಕಿದ್ದಾರೆ. ಅವ್ರೇನ್ ಕಲ್ಸ್ಕೊಟ್ಟಿದಾರೆ, ನಾವು ಅದೇ ಉಳಿಸ್ಕೊಂಡ್ ಬಂದಿದೀವಿ. ಇವತ್ತಿಗೂ ಅಡಿಗೆ ಮಾಡಿದ್ರೆ ನಮ್ ತಾಯಿ ಕಲ್ಸ್ಕೊಟ್ಟಿದೆ, ನಮ್ಗೆ ನೆನ್ಪು ಬರುತ್ತೆ. ತಾಯಿಗಿಂತ ಬೇರೆ ಬೇರೆ ಇಲ್ಲ ಸರ್, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತಾರಲ್ಲ ಹಾಗೆ. ನಮ್ ತಂದೆ ಸಣ್ಣ ವಯಸ್ಸಲ್ಲೇ ಹೋಗ್ಬಿಟ್ರು, ನಮ್ ತಾಯಿನೇ ನಮಗ್ ಸಾಕಿದ್ದು ಸರ್. 40 ವರ್ಷ ಆಯ್ತು ಸರ್ ನಮ್ ತಂದೆ ಹೋಗಿ.
0: ಧನ್ಯವಾದಗಳಮ್ಮ. ಈಗ ಯಾವ ಹಾಡ್ಬೇಕು ತಮ್ಗೆ
1: ಸರ್? ಕೆರಳಿದ ಸಿನಿಮಾದಿಂದ ಅಮ್ಮ ನೀನು ನನ್ನ ಮಗ ಆಗಿ.
0: ಬಹಳ ಒಳ್ಳೆ ಹಾಡು ಚೂಸ್ ಮಾಡಿದ್ರಿ, ನನಗೂ ಕೂಡ ತುಂಬಾ ಇಷ್ಟ ಇದು. ಭಾವುಕ ಆಗ್ಬೇಡಿ. ಈ ಸಂದರ್ಭದಲ್ಲಿ ಒಂದು ನಾನು ಹೇಳ್ಬೇಕಾಗಿರೋದು ಅಂದ್ರೆ, ಈ ಪ್ರಪಂಚದಲ್ಲಿ ಹುಟ್ಟಿದವರೇ ಎಲ್ಲರೂ ಕೂಡ ಸಾಯ್ಲೇಬೇಕಲ್ಲ. ಅವ್ರು ಮುಂದೆ ಹೋಗಿದ್ದಾರೆ, ನಾವು ಅವ್ರ ಹಿಂದೆ ಹೋಗ್ತೀವಿ ಒಂದಲ್ಲ ಒಂದು ದಿವಸ. ಇದೊಂದು ಸಮಾಧಾನದ ಮಾತು ಸಾಕು ಅನ್ಸತ್ತೆ. ಆಯ್ತು, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಕೇಳೋಣ.
1: ಧನ್ಯವಾದ.

0: ಹಲೋ
1: ಸರ್,
0: ನಮಸ್ಕಾರ.
1: ನಮಸ್ಕಾರ
0: ಸುಮಿತ್ರಾ ಮಾಂಡ್ರೆ ಮೇಡಮ್, ಅಮ್ಮನ ಬಗ್ಗೆ ಎರಡು ನಿಮಿಷ ಹೇಳಿ.
1: ಅಮ್ಮನ ಬಗ್ಗೆ ತುಂಬಾ ಇರುತ್ತಾರೆ, ಆದ್ರೆ ಎಲ್ಲರೂ ಹೇಳಿದ್ದಾರೆ ದೇವರಿಲ್ಲ, ತಂದೆ ಇಂತ ಬಂದೆ ಇಲ್ಲ ಅಂತ ಹೇಳ್ತಿರ್ತಾರ. ಹಾಗೆ ನಾವ್ ಅಮ್ಮನ ಋಣ ತೀರಿಸೋದಕ್ಕೆ ಎಷ್ಟು ಜನ್ಮ ಎತ್ತಿದ್ರು ಸಾಲದು, ಅಷ್ಟೊಳ್ಳೆ ಅಮ್ಮ ಅಮ್ಮನ ಋಣ. ಎಲ್ರು ಮಕ್ಕಳು ಅಮ್ಮರಿಗೆ ವಯಸ್ಸಾದ್ರಿ, ಅವಾಗ್ಲೂ ಹೆಂಗಿದ್ದಾಗ ಯಾವಾಗ ನೋಡ್ಕೊಂಡಿರ್ತಾರೆ ನಮಗೆ, ಅದೇ ತರ ಅವ್ರಿಗೆ ನಾವು ವಯಸ್ಸಾದಾಗ್ಲೂ ನೋಡ್ಕೋಬೇಕು ಸರ್. ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟು ನೋಡ್ಕೊಂಡಿರ್ತಾರೆ ನಮಗೆ, ಅವರಿಗೆ ಖುಷಿಯಿಂದ ಪ್ರೀತಿ ಕೊಟ್ಟು ನೋಡ್ಕೋಬೇಕು ಸರ್.
0: ಆಯ್ತಮ್ಮ, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೀಗ?
1: ತಾಯಿ ಮಡಿಲಲ್ಲಿ ಬಿಟ್ಟಾರ ಸರ್ ಅಮ್ಮ, ತಾಯಿ ಮಡಿಲಲ್ಲಿ ಫಿಲಂ ಹಾಡಿದೆ ಅಲ್ಲ ಸರ್, ಅಂದ್ರೆ ಲೀಲಾ ಕಿಶೆ ಹಾಡ್ತಾರಲ್ಲ ಸರ್, ಹಾಡಿರೋ ಸರ್ ನೆನ್ಪು ಹೋಗ್ತಾರ. ಈಗ
0: ತಾಯಿ ಮಡಿಲಲ್ಲಿ
1: ಫಿಲಂ ಅಲ್ಲಿ ಇದೆ ಸರ್ ಅದು. ಅಮ್ಮ ನೀನು ನಕ್ಕರೆ ನಮ್ಮ ಬಾಳು ನಕ್ಕರೆ ಸರ್,
0: ತಾಯಿ ಮಡಿದಲ್ಲಿ ಅದು. ನೋಡ್ತಾ ಇದ್ದೀನಿ ಒಂದ್ ನಿಮಿಷ, ಹಾಗೆ ಇರಿ. ಓಕೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ಶಿವಮೊಗ್ಗದಿಂದ ಸರ್, ದುರ್ಗಿಬಿಡಿ ಶಿವಮೊಗ್ಗ.
0: ಓಕೆ, ಒಂದ್ ನಿಮಿಷ ನೋಡ್ತಾ ಇದ್ದೀನಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಹಾಡು ಕೇಳೋಣ.
1: ಥ್ಯಾಂಕ್ ಯು ಸರ್,
2: ಧನ್ಯವಾದ. ಅಮ್ಮ ನಗು, ನೀ ನಗು, ಇನ್ನು ನಗು.

0: ನನ್ನನ್ನು ಬಿಡುವು.
1: ಅಮ್ಮ ನೀನು ಮಕ್ಕಳೇ, ನಮ್ಮ ಬಾಳೆ ಸಕ್ಕರೆ.
2: ಅಮ್ಮ ನೀನು ಮಕ್ಕಳೇ.

0: ಹಲೋ
1: ಹಲೋ
0: ಹೇಳಿ.
1: ಕೇಶವ್ ಅವರೇ, ಕಬದ್ರಾದಿಂದ.
0: ಕೇಶವ್ ಅವರೇ ಹೇಳಿ, ನಿಮ್ಮ ತಾಯಿ ಬಗ್ಗೆ ಎರಡು ನಿಮಿಷ.
1: ತಾಯಿ ನಾವು 9-10 ವರ್ಷ ಇದ್ದಾಗ ತೀರೋದ್ರು.
0: ಈಗ ಎಷ್ಟು ವರ್ಷ ನಿಮ್ಗೆ?
1: ಈಗ ನನಗೆ 34 ರನಿಂಗ್ ಸರ್.
0: ಓಕೆ ಓಕೆ, ಬಹಳ ಹಿಂದೆ ಕಳ್ಕೊಂಡ್ಬಿಟ್ರಿ.
1: 23-24 ವರ್ಷ ಆಗಿದೆ.
0: ಓಕೆ ಓಕೆ.
1: ತುಂಬಾ ಕಷ್ಟಪಟ್ಟು ಸಾಕಿದ್ರು ಅಂತ ನಮ್ಮಮ್ಮ ನನಗೆ ಇವತ್ತಿಗೂ ಸಹ ರೋಲ್ ಮಾಡಲ್ ಸರ್. ನನ್ ಯಾವ್ದೇ ಕೆಲ್ಸಕ್ಕೆ ಆಗ್ಲಿ, ಸಣ್ಣ ಪುಟ್ಟ ಕೆಲ್ಸಕ್ಕೆ ಆಗ್ಲಿ ಅವರೇ ಶಕ್ತಿ ಆಗ್ತಾರೆ. ತೀರಾ ಬೇಜಾರಾದಾಗ, ಈ ಕೆಲ್ಸದಲ್ಲೇ ಆಗ್ಲಿ ಬೇಜಾರಾದಾಗ, ಒಂದ್ಸಲ ಇದಾದಾಗ ಈ ಸ್ಫೂರ್ತಿ ಅಂತಾರಲ್ಲ, ಅವ್ರನ್ನ ಒಂದ್ಸಲ ನೆನ್ಸ್ಕೊಂಡ್ರೆ ಸಾಕು, ಸ್ಫೂರ್ತಿ ಆಗ್ತಾರೆ. ಇದೇ ರೀತಿ ಎಲ್ಲಾ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.
0: ತಮಗೂ ಕೂಡ ಹೇಳಿ, ಯಾವ ಹಾಡ್ಬೇಕು ತಮಗೆ?
1: ಮೌರ್ಯ ಫಿಲಂ ಇಂದ ಅಮ್ಮ 100 ಜನ ಅಲ್ಲ, ಮೌರ್ಯ ಫಿಲಂ ಇಂದ 100 ಜನ್ಮ ಸಾಲಿದ ಅಲ್ಲ ಆ ಸಾಂಗ್ ಸರ್.
0: ಅಮ್ಮ ಅಮ್ಮ ಐ ಲವ್ ಯು ಅಂತಿದೆ.
1: ಕರೆಕ್ಟ್, ಹೌದೌದು, ಅದು ಫಸ್ಟ್ ಐಟಮ್ ಅಂತ ಬಿಟ್ಟಿದೆ.
0: ಓಕೆ ಆಯ್ತು, ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮ ಹಾಡು ಕೇಳೋಣ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಸರ್, ರಾಧಾ ನಿಧಿಗೆಯಿಂದ.
0: ಓಕೆ, ರಾಧಾ ಅವರೇ, ಅಮ್ಮನ ಬಗ್ಗೆ ಎರಡು ನಿಮಿಷ ಹೇಳಿ.
1: ಸರ್, ಇದು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಸರ್. ಅಮ್ಮ ಅನ್ನೋದೊಂದು ಹೇಳಿದರೆ, ಅಮ್ಮ ತನ್ನ ತಾಯಿಗೆ, ಅಮ್ಮ ತನ್ನ ಮಕ್ಕಳಿಗೆ ಮಾಡೋದ್ರಲ್ಲಿ ವಿಶೇಷ ಅಂತ ನನಗೆ ತುಂಬಾ ಅನ್ಸೋದಂದ್ರೆ, ಅದೇ ತಾಯಿ ಸ್ಥಾನದಲ್ಲಿ ನಿಂತು ಬೇರೆಯವರು, ಅಂದ್ರೆ ಈಗ ಮಕ್ಕಳಾಗ್ಲಿ ಅಕ್ಕ ತಂಗಿರಾಗ್ಲಿ ಮಾಡ್ತಾರಲ್ಲ
0: ಬೇರೆಯವರಿಗೆ,
1: ಈಗ ತಂದೆ ತಾಯಿಗೆ ಆಗ್ಬೋದು, ಈಗ ಹೇಳ್ತಾ ಇರ್ತದೆ ಸಾಮಾನ್ಯ ಹೇಳ್ತಾರೆ, ಮುಪ್ಪಿನಲ್ಲಾದವರೆ ಮಕ್ಕಳು ಅಂತ. ಆ ಮುಪ್ಪಿನ ಸಮಯದಲ್ಲಿ ಯಾರು ಅವ್ರನ್ನ ಈಗ ತಾಯಿ ತನ್ನ ಮಕ್ಕಳಿಗೆ ಮಾಡೋ ರೀತಿಲಿ ಶುಶ್ರೂಷೆ ಮಾಡ್ತಾರಲ್ಲ, ಅವಳೇ ನಿಜವಾದ ತಾಯಿ ಸರ್, ಕೆತ್ತರೇನೆ ತಾಯಿ ಅಂತ ನನಗೆ ಅಂತಲ್ಲ.
0: ಓಕೆ ಓಕೆ, ಬಹಳ ವಿಶೇಷವಾದ ಅಭಿಪ್ರಾಯ ನಿಮ್ದು. ಓಕೆ ಆಯ್ತು ಮೇಡಮ್, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?

0: ಸರ್ ಯಾವ ಹಾಡು ಹಾಕಿದ್ರು ಸರಿ
1: ಇಲ್ಲ, ಇದು ನಿಮ್ಮ ಇಷ್ಟದ ಹಾಡಿದು
0: ಅಲ್ಲ ಸರ್. ತಾಯಿ ಕುರಿತಾಗಿ ನಿಮ್ಮಲ್ಲಿ ಯಾವ್ದು ಲಭ್ಯ ಇದೆ ನಾವು ತಕ್ಷಣಕ್ಕೆ ಕಾರ್ಯಕ್ರಮ ಮುಗಿತಾ ಬಂದಿದೆ,
1: ಕಾರ್ಯಕ್ರಮ ಮುಂದುವರಿಯುತ್ತೆ, ಕಾರ್ಯಕ್ರಮ ಮುಂದುವರಿಯುತ್ತೆ, ಮುಗಿಸುವಂತದ್ದೇನಿಲ್ಲ.
0: ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು,
1: ಯಾವ ಪಿಕ್ಚರ್ ಹೇಳ್ಬೋದಾ?
0: ಕಾಳಿಂಗ ಕಾಳಿಂಗ
1: ಕಾಳಿಂಗ. ಈ ಪಿಕ್ಚರ್ ನೋಡಿದಿರಾ?
0: ಇಲ್ಲ ಸರ್, ಸಿನಿಮಾ ನೋಡಿಲ್ಲ. ಹಾಡು
1: ಓಕೆ ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
0: ಅವಕಾಶಕ್ಕೆ ಧನ್ಯವಾದಗಳು ಸರ್.

ಆತ್ಮೀಯ ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಈಗ ಜೀವನ ಚಕ್ರ ಚಿತ್ರದ ಒಂದು ಗೀತೆ, ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು, ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ.

ಎಸ್ ಕೇಳಿದರೆ ಮುಂದಿನ ಗೀತೆಗೂ ಮುನ್ನ ನಮ್ಮ ಕೇಳಿದರ ಸಂದೇಶಗಳನ್ನು ನೋಡಿ ಬರೋಣ. ಸುಮಿತ್ರಾ ಮಾಂಡ್ರೆ ನಗರ ಶಿವಮೊಗ್ಗ ಅವರು, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಾಯಿ ಬಗ್ಗೆ ನಡೆಸಿಕೊಟ್ಟ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ, ಶುಭ ಸಂಜೆ, ಸಾಯಂಕಾಲದ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಮುರಳೀಧರ್ ಶಿವಮೊಗ್ಗದಿಂದ. ಓಕೆ ರೈಟ್. ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ. ಓಕೆ, ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಮಲ್ತೇಶ್ ಸರ್ ನಮಸ್ಕಾರ, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಿಮ್ಮ ಪ್ರೀತಿಯ ಭದ್ರಾವತಿ, ಶಿವಮೊಗ್ಗ ಆಕಾಶವಾಣಿಯ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಚಿತ್ರಗೀತೆಗಳು ತುಂಬ ಚೆನ್ನಾಗಿವೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿಂದ. ನಮಸ್ಕಾರ ಮಲ್ತೇಶ್ ಸರ್, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಐ ಥಿಂಕ್ ಗೌರಮ್ಮ ಹಾವೇರಿಯಿಂದ. ಓಕೆ ರೈಟ್, ಸಂದೇಶಗಳು ಟೈಪ್ ಆಗ್ತಾ ಇದೆ. ಓಕೆ, ಮತ್ತೊಂದು ಚಿತ್ರದ ಹಾಡನ್ನು ಕೇಳಿ ಬರೋಣ, ಅನಂತರ ನಿಮ್ಮ ಸಂದೇಶಗಳು, ಅದಾದ ನಂತರ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಇನ್ನು ಮುಂದೆ ಕೇಳಿ ಮೈ ಆಟೋಗ್ರಾಫ್ ಚಿತ್ರದ ಒಂದು ಗೀತೆ, ಗಾಯಕಿ ಚಿತ್ರ.

ಕೇಳಿದರೆ ಇದುವರೆಗೂ ಎಫ್ಎಂ 101.4 ತರಂಗಾಂತರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಈ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಎಸ್ ಕೇಳಿದರೆ ಮತ್ತೊಮ್ಮೆ ಸಂಜೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ನಾನು ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್. ಕೆಳಗರ ಸಂದೇಶಗಳನ್ನು ಒಂದಿಷ್ಟು ನೋಡಿ ಬರೋಣ, ನಂತರ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣಂತೆ. ಶುಭ ಸಂಜೆ ಹಾಡುಗಳು ಸೂಪರ್ ಸರ್ ಹರ್ಷಿತಾ ಚೇತನ್ ಸಾಗರದಿಂದ. ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ಶುಭ ಸಂಜೆ. ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ಒಳ್ಳೆ ಇಂಪಾದ ಹಾಡುಗಳು ಪ್ರಸಾರವಾಗುತ್ತವೆ, ಪ್ರಸಾರಕ್ಕೆ ಧನ್ಯವಾದಗಳು. ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್, ಶುಭ ಸಂಜೆ, ಸ್ವಾಗತ. ಕಾರ್ಯಕ್ರಮದಲ್ಲಿ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ, ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ ನಿಲಯ ವೃಂದದವರಿಗೆ ಸಂಜೆಯ ಸ್ವಾಗತ. ತಾಯಿ ಬಗ್ಗೆ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು. ಈಗ ಬರುತ್ತಿರುವ ಗೀತೆಗಳು ಮಾಲತೇಶ್ ಅಣ್ಣ ಅವರು ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ, ನಿಮಗೆ ಧನ್ಯವಾದಗಳು. ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸ ಗಡದೆ. ಎಚ್ ಆರ್ ರುದ್ರಸ್ವಾಮಿ, ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರು. ಇದೀಗ ಪ್ರಸಾರವಾದ ಜೀವನ ಚಕ್ರ ಚಿತ್ರದ ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ ಗೀತೆಯನ್ನು ಕೇಳಿ ಕಣ್ಣಲ್ಲಿ ಕಣ್ಣುಗಳು ತೇವಗೊಂಡವು ಅಂತ ಹೇಳ್ತಾ ಇದ್ದಾರೆ. ಓಕೆ, ಶುಭ ಸಂಜೆ ಸರ್. ಮಧ್ಯಾಹ್ನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ನಮ್ಮ ಸಂಜೆಯ ಕೆಲಸ ಚಿತ್ರಗೀತೆಗಳನ್ನು ಕೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀವಿ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡೆ ಅವರು. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕವರಿ ಮಣ್ಗದ್ದೆ ಹೋಬಳಿ. ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಪ್ರೀತಿಯ ಮಾಲತೇಶ್ವರ ಅವರಿಗೆ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ರಾಘವ ಮನೆಯನ್ನೇ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತರು ಬೆಟ್ಟಂಪಾಡಿ ದುಬಾಯಿಂದ. ಓಕೆ, ಕೆಳಗರೆ ನಿಮ್ಮೆಲ್ಲರಿಗೂ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ಚಿತ್ರಗೀತೆಗಳನ್ನು ಕೇಳ್ತಾ ಹಾಗೆ ಒಂದಿಷ್ಟು ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಪ್ರಶ್ನೆ ತಯಾರಾಗಿದ್ದೀರಾ ಉತ್ತರ ಕೊಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ರೈಟ್. ಮಹಾತ್ಮ ಗಾಂಧಿ ಯಾರಿಗೆ ಪರಿಚಯ ಇಲ್ಲ ಹೇಳಿ? ನಮ್ಮ ಇಂಡಿಯಾದಲ್ಲೆಲ್ಲ, ಇಡೀ ಪ್ರಪಂಚದೆಲ್ಲ, ಎಲ್ಲ ಕಡೆಯೂ ಮಹಾತ್ಮ ಗಾಂಧಿಯವರ ಹೆಸರು ಗೊತ್ತು. ಮಹಾತ್ಮ ಗಾಂಧಿ ಅವರ ಆದರ್ಶಗಳು, ತತ್ವಗಳನ್ನು ಎಲ್ಲ ಕಡೆ ಆಚರಣೆ ಆಚಾರ ಮಾಡ್ತಾನೆ ಇರ್ತಾರೆ. ಸೊ ಈಗ ನಿಮ್ಮ ಮುಂದೆ ಬಂದಂತಹ ಪ್ರಶ್ನೆ, ಅಮೇರಿಕದ ಗಾಂಧಿ ಅಂತ ಯಾರನ್ನ ಕರೆಯಲಾಗುತ್ತೆ? ಅಮೇರಿಕದಲ್ಲಿ ಅಮೇರಿಕದ ಗಾಂಧಿ ಅಂತ ಯಾರನ್ನ ಕರೆಯಲಾಗುತ್ತೆ? ಇದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484517260 9481572600. ಈ ನಂಬರ್ಗೆ ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಿ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣಂತೆ. ಈಗ ಶ್ರುತಿ ಚಿತ್ರದ ಒಂದು ಹಾಡು ಹಾಡಿದ್ದಾರೆ ಕೆ ಜೆ ಯೇಸುದಾಸ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ಟುಡಿಯೋ ಸಮಯ ಸರಿಯಾಗಿ 5:38:15 ಆತ್ಮೀಯ ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ಪ್ರಶ್ನೆ ಹೇಗಿತ್ತು? ಅಮೆರಿಕದ ಗಾಂಧಿ ಅಂದ್ರೆ ಅಮೆರಿಕದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಗಾಂಧಿ ವಿರುದ್ಧನ ತಗೊಂಡಿದ್ದಾರೆ, ಆ ವ್ಯಕ್ತಿಯ ಹೆಸರೇನು? ಅಮೆರಿಕದ ಗಾಂಧಿ ಅಂತ ಯಾರನ್ನ ಕರೆಯಲಾಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿತ್ತು. ನೋಡೋಣ ನಮ್ಮ ಕೇಳುಗರ ಸಂದೇಶ, ಯಾರೆಲ್ಲ ಉತ್ತರಗಳು ಸರಿ ಇದೆ ಅಂತೇಳಿ ನಿಮ್ಮ ಸಂದೇಶ, ಆನಂತರ ನಮ್ಮ ಉತ್ತರ. ಅನಿಲ್ ಕುಮಾರ್ ತಡಕನಹಳ್ಳಿ ರೇಖೇರೂರು ತಾಲೂಕಿಂದ ಎಸ್ ಕಳಿಸಿದರೆ, ಹಂಪಣ್ಣ ನ್ಯಾಮ್ತಿ ಅವರ ಸಂದೇಶ ಬಂದಿದೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು, ಅಕ್ಕಿ ಶಾಂತಾಚಾರ್ ಬಿಡಗೇರ್ ಕೊಕ್ಕನೂರು ಹರಿಹರ ತಾಲೂಕು, ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.

ஓகே எஸ் சின்ன இன்ஃபர்மேஷன் ஓதலிக்கு சமையல. ஓகே, முரளிதர் ஷிமோக ஒரு உத்தர கழிச்சிதர் எஸ் எம் விஸ்வகுமார் ಎಡಿಹಳ್ಳಿ ಅರಪ್ನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕಿಂದ. ಓಕೆ, ರೇಖಾ ಬೆಂಗಳೂರು. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕೌರಿ ಮಣಗದ್ದೆ ಹೋಬಳಿ. ಉಮಾ ಮೋಹನ್, ಮುರುಳಿ ಜೋಗಿ ಮಟ್ಟಿ ರಸ್ತೆ 1ನೇ ಕ್ರಾಸ್ ಚಿತ್ರದುರ್ಗ. ಓಕೆ, ನಿಮ್ಮ ಅಡ್ರೆಸ್ ಬೇಡ, ಊರು ನಿಮ್ಮ ಹೆಸರು ಸಾಕು. ಎಸ್ ಯಾರಿದು? ಮಾಲ್ತೇಶ್ ಸರ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? 3 ಗಂಟೆಯಿಂದ ಶಿವಕುಮಾರ್ ಸರ್ ಅವರು ನಡೆಸಿಕೊಟ್ಟ ತಾಯಿಗೆ ಸಂಬಂಧಪಟ್ಟ ಹಾಡುಗಳು ತುಂಬ ಚೆನ್ನಾಗಿದ್ದವು, ಮತ್ತು ಈಗ ನಿಮ್ಮ ಕಾರ್ಯಕ್ರಮದಲ್ಲೂ ಕೂಡ ಹಾಡುಗಳು ಸೂಪರ್. ಧನ್ಯವಾದಗಳು. ನಮಸ್ಕಾರ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡವಣೆ ಚಿಕ್ಕಮಗಳೂರಿಂದ. ಎಸ್ ಚಂದ್ರಿಕಾ ಶೇಷಚಲ ಹಾರನಹಳ್ಳಿ ಅವರ ಸಂದೇಶ ಬಂದಿದೆ. ರಾಹುಲ್, ಇದು ಎಲ್ಲ ಒಂದು ಮಿಕ್ಸಪ್ ಆಗಿ ಬಂದ್ಬಿಟ್ಟಿದೆ. ನಿಮ್ಮ ಹೆಸರು ಊರು ನಂತರ ಉತ್ತರ ಕಳಿಸ್ಕೊಡಿ. ಒಂದೇ ಲೈನಲ್ಲಿ ನಿಮ್ಮ ಎಲ್ಲ ಉತ್ತರಗಳು, ನಿಮ್ಮ ಹೆಸರು ಇದೆ, ನಿಮ್ಮ ಊರಿದೆ, ಉತ್ತರ ಇದೆ. ಓಕೆ, ಪ್ರದೀಪ್ ಭದ್ರಾವತಿ ಅಂತ ಅನ್ಕೊಂಡಿದ್ದೀನಿ. ಜಯಪಟ್ಟಸ್ವಾಮಿ ಕೆನಡಾ ಅವರು ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಮಹೇಶ್ವರಿ ಕಾಗೇಹಳ್ಳದಿಂದ ಶುಭ ಸಂಜೆ ಮಾಲ್ತೇ ಸರ್, ಹೇಗಿದ್ದೀರಿ? ಬೆಳಗ್ಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಮಂಜುಳಾ ಜನಾರ್ದನ್ ಉದಯ ಟೆಲರ್ ಭೂತನ ಗುಡಿ ಭದ್ರಾವತಿಯಿಂದ. ಓಕೆ, ಉತ್ತರ ಬಂದಿದೆ. ಶುಭ ಸಂಜೆಯ ನಮಸ್ಕಾರಗಳು ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ರಾಘವ ಮಣಿಯನಿ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯ್, ಉತ್ತರ ಬಂದಿದೆ. ಎಚ್ ಬಿ ಗುರುಮೂರ್ತಿ ಎನ್ ಆರ್ ಪುರ, ಗುಡ್ ಈವ್ನಿಂಗ್ ಸರ್, ಸೂಪರ್ ಮೆಲೋಡಿಯಸ್ ಸಾಂಗ್ಸ್. ಓಕೆ, ಉತ್ತರ ಬಂದಿದೆ. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ. ಎಸ್ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ದಾವಣಗೆರೆಯಿಂದ ಚಂದ್ರಿಕಾ ನೇರಲ ಗುಂಡಿ. ಓಕೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಕೆ. ಓಕೆ, ಉತ್ತರ ಬಂದಿದೆ. ವಯಸ್ಸು ಕೆಳಗರೆ ತುಂಬ ಖುಷಿ ಆಯಿತು, ಯಾಕೆಂದರೆ ಒಂದು ಉತ್ತರನೂ ಸಹ ತಪ್ಪಿಲ್ಲ, ಔಟ್ ಎಲ್ಲ ಉತ್ತರಗಳು ಸರಿಯಾದ ಉತ್ತರ, ಮಾರ್ಟಿನ್ ಲೂಥರ್ ಕಿಂಗ್. ಓಕೆ, ಇವರು ಸಾಕಷ್ಟು ಚಿರಪರಿಚಿತರು. ಗಾಂಧಿಯ ತತ್ವಗಳನ್ನು ಅಳವಡಿಸಿಕೊಂಡು ಅಹಿಂಸಾತ್ಮಕ ತತ್ವಗಳ ಮೂಲಕ ಸತ್ಯಾಗ್ರಹ ಅನುಸರಿಸಿ ಅಲ್ಲಿನ ಅಂದರೆ ಕರಿಯ ಜನಾಂಗಕ್ಕೋಸ್ಕರ ನಾಗರಿಕ ಹಕ್ಕುಗಳಿಗಾಗಿ ಹೋರಾಡಿ ಯಶಸ್ಸನ್ನು ಗಳಿಸಿದಂಥ ಪ್ರಸಿದ್ಧ ನಾಯಕ. ಇವರು ಗಾಂಧಿ ತತ್ವಗಳನ್ನು ಆದರ್ಶವಾಗಿ ಇಟ್ಕೊಂಡು ಅಲ್ಲಿ ಯಶಸ್ಸನ್ನು ಪಡೀತಾರೆ. ಅದಕ್ಕೋಸ್ಕರ ಅವರಿಗೆ ಅಮೇರಿಕದ ಗಾಂಧಿ ಅಂತ ಹೇಳಿ ಅವರಿಗೆ ಬಿರುದನ್ನು ಕೊಡಲಾಗುತ್ತೆ. ಎಸ್ ಕೆಳಗಡೆ 2ನೇ ಕ್ವಶನ್ ಪ್ರಶ್ನೆಗೆ ತಯಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ನಿಮಗೊಂದು ವಿಚಾರ, ಇಂದು ರಾತ್ರಿ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ. ಚಿತ್ರಗೀತೆಗಳ ಬದಲಾಗಿ ಕೆಳಗಡೆ ಇವತ್ತು ನಿಮಗೆ ನಿಮ್ಮ ಇಷ್ಟವಾದ ಹಾಡನ್ನು ಹಾಡಲು ಅವಕಾಶ ಕೊಡ್ತಾ ಇದ್ದೀನಿ. ನಿಮ್ಮ ಇಷ್ಟವಾದ ಹಾಡನ್ನು ಹಾಡಲು ಅವಕಾಶ ಅಂದರೆ ನಾವು ಕೆಲವು ಅಕ್ಷರಗಳನ್ನು ಕೊಟ್ಟು ಆ ಅಕ್ಷರದ ಹಾಡನ್ನೇ ಹಾಡಬೇಕು ಅಂತ ಕೇಳ್ತಾ ಇದ್ದೆ. ಇವತ್ತು ನಿಮ್ಮ ಇಷ್ಟವಾದ ಹಾಡನ್ನು ಹಾಡಲಿ ಅಂತೇಳಿ, ಆದರೆ ಒಂದು ಕಂಡೀಷನ್ನು, ಯಾವುದೇ ಒಂದು ಇಷ್ಟಪಡಬೇಕಾದ್ರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ಒಂದು ವಸ್ತು ಇರಲಿ, ಒಂದು ಊರಿರಲಿ, ಯಾವುದೇ ಒಂದು ನಮಗೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ನಿಮಗೆ ಆ ಹಾಡು ಏಕೆ ಇಷ್ಟ ಅಂತ ಹೇಳಿ ನೀವು ಒಂದು 2 ವರ್ಡ್ಸ್ ಅಂದರೆ ಒಂದು ಮಿನಿಟ್ ಆ ಹಾಡಿನ ಬಗ್ಗೆ, ಅಥವಾ ನಿಮಗೆ ಆ ಹಾಡಿಂದ ನಿಮಗೆ ಏನು ಸ್ಫೂರ್ತಿ ಇದೆ, ಯಾಕೆ ನನಗೆ ಆ ಹಾಡು ಇಷ್ಟ ಅಂತ ನೀವು ಹೇಳಿಕೊಂಡು ಆ ಗೀತೆಯನ್ನು ಹಾಡಬೇಕಾಗುತ್ತೆ. ಅದಕ್ಕೆ ತಾವೆಲ್ಲ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಯಾವ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತೆ? ಪ್ರಶ್ನೆ ಮತ್ತೊಮ್ಮೆ, ಭಾರತದ ಯಾವ ನಗರವನ್ನು ಅಂದರೆ ಯಾವ ರಾಜ್ಯದಲ್ಲಿದೆ ಅದು ಯಾವುದು? ಭಾರತದ ಯಾವ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತೆ? ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9481572600 9481572600. ಈಗ ಮುಂದಿನ ಗೀತೆ ಪಲ್ಲವಿ ಅನ್ನು ಪಲ್ಲವಿ ಚಿತ್ರದ ಗೀತೆ, ಧ್ವನಿ ಎಸ್ ಜಾನಕಿ ಅವರದು.

ಎಸ್ ಕೆಳಗಡೆ ಪಲ್ಲವಿ ಅನ್ನ ಪಲ್ಲವಿ ಚಿತ್ರದ ಒಂದು ಮೆಲೋಡಿಯಸ್ ಸಾಂಗ್ ಅನ್ನ ಕೇಳ್ಕೊಂಡು ಬಂದ್ವಿ. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾರತದ ಯಾವ ನಗರವನ್ನು ಗುಲಾಬಿ ನಗರ ಅಂತ ಕರೀತಾರೆ ಅಂತ ಹೇಳಿ ನನ್ನ ಪ್ರಶ್ನೆ ಇದಾಗಿತ್ತು. ಸಂದೇಶಗಳನ್ನು ನೋಡೋಣ. ಸಾಕಷ್ಟು ಸಂದೇಶ ಬಂದಿದೆ. ಆಲ್ಮೋಸ್ಟ್ ನಮ್ಮ ಕೇಳುಗರು ಸರಿ ಉತ್ತರ ಕೊಟ್ಟೇ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ. ನೋಡೋಣ. ಎಸ್, ಮುಸ್ಸಂಜೆಯ ಶುಭಾಶಯಗಳು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿ ಬರ್ತಾ ಇದೆ. ನಾವು ಉತ್ತ ಕಾಲೋನಿ ಭದ್ರಾವತಿಯಿಂದ ಯಲ್ಲೇಗೌಡರು. ಯಲ್ಲೇಗೌಡರು ಉತ್ತರ ಕಳಿಸಿಲ್ಲ. ಅನಿಲ್ ಕುಮಾರ್ ತಡಕನಾಡಿ ಹಿರೇಕೇರ್ ತಾಲೂಕಿಂದ. ಓಕೆ, ಉತ್ತರ ಬಂದಿದೆ. ಹಂಪಣ್ಣ ಎಂತಿಯವರ ಉತ್ತರ. ಎಸ್ ಎಸ್ ಎಂ ವಿಶ್ವಕುಮಾರ್ ಎಡಿಹಳ್ಳಿ ಅರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕಿಂದ. ಓಕೆ, ಉತ್ತರ ಬಂದಿದೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಓಕೆ, ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಓಕೆ, ರೈಟ್. ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ. ಓಕೆ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಓಕೆ, ಒಳ್ಳೆಯ ಕಾರ್ಯಕ್ರಮ ಇದು, ಜ್ಞಾನ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ ಉತ್ತರ ಕೇಳಿದಿರಿ, ಕ್ವಶನ್ ಪ್ರಶ್ನೆ ಕೇಳಿದಿರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕಳಿಸ್ಬಿಟ್ಟು. ಯಾರಿದು? ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆಯಿಂದ. ಶಾಂತಾಚಾರ್ ಬೆಳಗ್ಗೆ ಕೊಕ್ಕನೂರು ಹರಿಹರ ತಾಲೂಕು. ಎಸ್, ಓಕೆ, ಉತ್ತರ ಬಂದಿದೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು. ಇದೇ ನನ್ನ ಉತ್ತರ. ಎಸ್, ಓಕೆ, ಬಂದಿದೆ. ನೋಡೋಣ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು. ಓಕೆ, ರೈಟ್. ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೌರಿ ಮಣ್ಗದ್ದೆ ಹೋಬಳಿ. ಎಸ್, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ನಮಸ್ಕಾರ ಮೂರ್ತಿ ಸರ್, ಶುಭ ಸಂಜೆ. ಉತ್ತರ, ಓಕೆ, ರೈಟ್. ಎಚ್ ಪಿ ಗುರುಮೂರ್ತಿ ಅನಾರ್ಪುರ. ಓಕೆ, ನಾಗರಾಜ್ ಸಿ ಎಸ್ ಎ ಪಿ ಎಂ ಸಿ ಎದುರು ಭದ್ರಾವತಿ. ಓಕೆ, ಶುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ರಾಘವ ಮಣಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತಿ ಮಗ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ. ಓಕೆ, ಉತ್ತರ ಅಂದ್ಕೊಂಡಿದ್ದೀನಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಪದ್ಮಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಶಿವಮೊಗ್ಗ ಮೂಡಲ ವಿಠಾಲಾಪುರದಿಂದ. ಓಹೋ, ಎಸ್. ಶುಭ ಸಂಜೆ ಮಾಸ್ಟರ್ ಸರ್, ನಾನು ಈಗ ಜಾಯಿನ್ ಆದೆ. ಉತ್ತರ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರಿದು? ಉತ್ತರ ಬಂದಿದೆ. ಐ ಥಿಂಕ್ ಉಮೇಶ್ ದಾವಣಗೆರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಉತ್ತರದ ಒಟ್ಟಿಗೆ ನಿಮ್ಮ ಹೆಸರು, ಊರಿನ ಒಂದು ಸಂದೇಶ ಸಹ ಇರಲಿ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಓಕೆ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಎಸ್, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ. ಶುಭ ಸಂಜೆ ಆಕಾಶವಾಣಿ. ಮಧ್ಯಾಹ್ನ 3 ಗಂಟೆಯಿಂದ ಪ್ರಸಾರ ಆಗುತ್ತಿರುವ ತಾಯಿ ಹಾಡುಗಳು ಬಹಳ ಚೆನ್ನಾಗಿತ್ತು, ಹಾಗೆ ರೇಡಿಯೋ ಕೇಳ್ತಾ ಇದ್ದೇವೆ. ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರ. ಓಕೆ, ಉತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ವೀಲೀಲಾ ವಿದ್ಯಾನಗರ ಶಿವಮೊಗ್ಗ. ನಮಸ್ತೆ ಸರ್, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೆಂಟರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದರಿಂದ ಪ್ರಶ್ನೆ ಕೇಳೋಕ್ಕೆ ಆಗಿಲ್ಲ. ಓ, ಅಂದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಉತ್ತರ ಕೊಟ್ಟಿದ್ದೀರಿ, ತುಂಬ ಧನ್ಯವಾದ. ಚಂದ್ರಿಕಾ ಶೇಷಚಲ ಹಾರ್ನಹಳ್ಳಿಯಿಂದ. ಓಕೆ, ಉತ್ತರ ಕಳಿಸಿದ್ದಾರೆ. ಮುರಳೀಧರ್ ಶಿವಮೊಗ್ಗ. ಓ, ಎಸ್, ಮುರಳೀಧರ್ ಸರಿಯಾದ ಉತ್ತರಗಳನ್ನೇ ಕಳಿಸ್ತಾ ಇದ್ದಾರೆ ಇವತ್ತು. ಸುಮಾ ವಿರೂಪಾಕ್ಷ ಹೂರುಕಡಲೆ ನ್ಯಾಮ್ತಿ. ಓಕೆ, ಉತ್ತರ ಬಂದಿದೆ. ಗೋವಿಂದನ್ ರಾವ್ ಜಿ ಎಚ್ ಕಲಗಟ್ಟೆ ಹೊನ್ನಾಳಿ ತಾಲೂಕು. ಓ, ಉತ್ತರ ಬಂದಿದೆ. ನೋಡೋಣ ಸರಿಯೇನೋ ತಪ್ಪು ಅಂತೇಳಿ. ಪ್ರದೀಪ್ ಭದ್ರಾವತಿ. ಪ್ರದೀಪ್ ಅವರು ಸಂದೇಶ ತುಂಬ ಸ್ವಲ್ಪ ಅಕ್ಕಚೆ ಹೆಚ್ಚೆ ಆಗ್ತಾ ಇದೆ. ನಿಮ್ಮ ಸಂದೇಶ ಸರಿಯಾದ ರೀತಿಯಲ್ಲಿ ಕಳಿಸ್ಕೊಡಿ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು. ಓಕೆ, ಉತ್ತರ ಕಳಿಸಿದ್ರಿ. ಮಹೇಶ್ವರಿ ಕಾಗೇಹಳ್ಳ ನಗು ಎಂದಿದೆ ಈ ಚಿತ್ರದ ಗೀತೆ, ತುಂಬ ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಉತ್ತರ ಸಹ ಕಳಿಸ್ಕೊಟ್ಟಿದ್ದಾರೆ. ಹಲೋ ಆಕಾಶವಾಣಿ ಭದ್ರಾವತಿ, ಹೆಸರು ರೇಖಾ ಕೊಟ್ರೇಶ್ ಶಿಕ್ಷಕರು. ಉತ್ತರ ಇರಬಹುದಾ ಸರ್ ಅಂತ ಹೇಳ್ತಿದ್ದಾರೆ. ನೋಡೋಣ. ಬ್ರಹ್ಮಾನಂದರ ನಡೆ ವಿದ್ಯಾನಗರ ಶಿವಮೊಗ್ಗ ಅವರ ಸಂದೇಶ. ಉತ್ತರ ಬಂದಿದೆ. ವರಶಕರಿ ಸೀತಾ ಸರ್ಕಲ್ ಬೆಂಗಳೂರು. ಉತ್ತರ, ಓಕೆ, ಮಮತಾ ಭದ್ರಾವತಿಯಿಂದ. ಓಕೆ,
ಎಸ್ ಕೇಳಿದರೆ ನಿಮ್ಮ ಎಲ್ಲ ಸಂದೇಶಗಳನ್ನು ತಗೊಂಡಿದ್ದೀನಿ. ಐ ಥಿಂಕ್ ಒಂದು 70% ಉತ್ತರ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಉತ್ತರಗಳು ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ, ತುಂಬ ಈಸಿ ಉತ್ತರ ಇದು. ಸೊ ಸರಿಯಾದ ಉತ್ತರ ನಿಮಗೆ ಆಲ್ಮೋಸ್ಟ್ ಎಲ್ಲ ಉತ್ತರ ಅಂದರೆ 70% ಉತ್ತರ ಸರಿಯಾಗಿದೆ. ನಮ್ಮ ರಾಜಸ್ಥಾನದ ರಾಜಧಾನಿ ಜೈಪುರ, ರಾಜಸ್ಥಾನದ ರಾಜಧಾನಿಯಾದಂತಹ ಜೈಪುರವನ್ನು ಗುಲಾಬಿ ನಗರ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ 1876 ಬ್ರಿಟನ್ನಿನ ವೇಲ್ಸ್ನ ರಾಜಕುಮಾರ ಮತ್ತು

ವಿಕ್ಟೋರಿಯಾ ರಾಣಿ ಜೈಪುರಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಅವರ ಸ್ವಾಗತಕ್ಕಾಗಿ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೋಸ್ಕರ ಆಗಿನ ರಾಜರಾಗಿದ್ದಂತಹ ಮಹಾರಾಜರಾದ ಸವಾಯಿ ರಾಮ್ ಸಿಂಗ್ ಅವರು ಅಲ್ಲಿ ಜೈಪುರದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳಿಗೆ ಬಿಲ್ಡಿಂಗ್ಸ್ಗಳಿಗೆ ಈ ಗುಲಾಬಿ ಬಣ್ಣದ ಪೇಂಟನ್ನು ಅಂದರೆ ಹೊಡೆಯಲು ಅಂದರೆ ಬಳಿಯಲು ಆದೇಶವನ್ನು ಕೊಟ್ಟಿರ್ತಾರೆ. ಅಂದರೆ ಅವರು ಬಂದು ನೋಡಿದರೆ ಯಾವುದೇ ಬಿಲ್ಡಿಂಗ್ ನೋಡಿದರು ಅದು ಗುಲಾಬಿ ಬಣ್ಣದಿಂದ ಕಾಣ್ತಾ ಇರಬೇಕು, ಆ ರೀತಿ ಆದೇಶ ಕೊಟ್ಟಿರ್ತಾರೆ. ಆ ಒಂದು ಗುಲಾಬಿ ಬಣ್ಣದ ಒಂದು ವೆಲ್ಕಮ್ನ ಅವರಿಗೆ ಕೊಡಬೇಕು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸವಾಯಿ ರಾಮ್ ಸಿಂಗ್ ಅವರು ಈ ಜೈಪುರ ನಗರವನ್ನೇ ಗುಲಾಬಿ ಬಣ್ಣದ ನಗರವನ್ನಾಗಿ ಮಾಡಿರ್ತಾರೆ. ಹಾಗಾಗಿ ಅದನ್ನು ನಾವು ಗುಲಾಬಿ ನಗರ ಅಂತೇಳಿ ಜೈಪುರವನ್ನು ಕರೆಯಲಾಗುತ್ತೆ ಅಂತೇಳಿ ಸಂದೇಶ. ಎಸ್ ಕೇಳಿದರೆ ಪ್ರಶ್ನೋತ್ತರ ಕಾರ್ಯಕ್ರಮ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗಮನ ಇರಲಿ, ಇಂದು ರಾತ್ರಿ 8 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಹೇಗಿತ್ತು ಅದೇ ರೀತಿ ಇರುತ್ತೆ. ಆದರೆ ಈ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರೋದಿಲ್ಲ, ಬಟ್ ಇದು ನಿಮ್ಮ ಮೆಚ್ಚಿನ ಹಾಡುಗಳನ್ನು ಹಾಡಲಿಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇರ್ತೀವಿ. ಅಂದರೆ ಪ್ರತಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನಾವು ಅಕ್ಷರ ಕೊಟ್ಟು ಅದೇ ಅಕ್ಷರದ ಹಾಡನ್ನೇ ಹಾಡಬೇಕು ಅಂತೇಳಿ ನಿಮಗೆ ಪ್ರೆಷರ್ ಕೊಡ್ತಾ ಇದ್ವಿ. ಈಗ ಆ ಪ್ರೆಷರ್ ಇಲ್ಲ, ನಿಮ್ಮ ಇಷ್ಟವಾದ ಹಾಡನ್ನು ಅಲ್ಲಿ ಹಾಡ್ಬೋದು, ವೇದಿಕೆ ನಿಮ್ಮದಾಗಿರುತ್ತೆ. ಆದರೆ ಒಂದು ಕಂಡೀಷನ್, ಆ ಹಾಡು ಏಕೆ ಇಷ್ಟ ಅದನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ಎಸ್ ಕೇಳಿದರೆ ಆ ಒಂದು ಕಾರ್ಯಕ್ರಮದಲ್ಲಿ 8 ಗಂಟೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದಂಥ ನಮ್ಮೆಲ್ಲ ಕೆಲವು ಬಂಧವರಿಗೆ ಮತ್ತೊಮ್ಮೆ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೆಳಗರೆ ಈಗ ಸೇವಾ ಮಾಹಿತಿ. ICAR ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋ ಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 25/5/2026 ದಿನಾಂಕ 22/5/2026 ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವಯೋಮಿತಿಯ ಯುವಕ ಅಥವಾ ಯುವತಿಯರು ಅರ್ಹರಾಗಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು ದಿನಾಂಕ 16/5/2026 ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಅವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908. ಮತ್ತೊಮ್ಮೆ 9482024908. ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ May 13-28 ಅಗ್ನಿವೀರ್ ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಸಲ್ಲಿಸಲು ಬಯಸುವವರಿಗಾಗಿ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತಿದಾರರಾದ ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಹಾಗೂ ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10ನೇ ತರಗತಿ ಉತ್ತೀರ್ಣ ಹೊಂದಿರುವ 25 ವರ್ಷ ವಯೋಮಿತಿಯೊಳಗಿರುವ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದು. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ರಾಜ್ಯದ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಈ ತರಬೇತಿಯ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಅವರ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇವರ ದೂರವಾಣಿ ಸಂಖ್ಯೆ 7019776749. ಮತ್ತೊಂದು ಸಂಖ್ಯೆ 7460212345. ಈ ನಂಬರನ್ನು ಸಂಪರ್ಕಿಸಬಹುದು.

ಹೇಳಬಹುದು. ವಿಶೇಷ ಸೂಚನೆ, ತರಬೇತಿಗೆ ಹಾಜರಾಗುವವರು ಮೇ 13ರಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀ ಸಿಗಂಧೂರು ಶ್ರೀ ಚೌಡಮ್ಮ ದೇವಸ್ಥಾನದ ಆವರಣದಲ್ಲಿ ಕನಿಷ್ಠ ಒಬ್ಬರು ಪೋಷಕರೊಂದಿಗೆ ಹಾಜರಿರುವುದು. ನಂತರದ ದಿನಗಳಲ್ಲಿ ಬರುವವರಿಗೆ ಅವಕಾಶವಿಲ್ಲ. ದೂರವಾಣಿ ಮೂಲಕ ಹೆಸರು ನೋಂದಣಿ ಮಾಡಿಕೊಂಡವರಿಗೆ ಮೊದಲ ಆದ್ಯತೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ICAR ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 25/5/2026 ದಿನಾಂಕ 22/5/2026 ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವಯೋಮಿತಿಯ ಯುವಕ ಯುವತಿಯರು ಅರ್ಹರಾಗಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳತಕ್ಕದ್ದು. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908. ಮತ್ತೊಮ್ಮೆ 9482024908.

ಕೆಳಗಡೆ ಗಮನಿಸಿ, ಶ್ರೀ ಸಿಗಂಧೂರು ಚೌಡೇಶ್ವರಿ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ 13-28 ಅಗ್ನಿವೀರ್ ಪ್ಯಾರಾ ಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಸಲ್ಲಿಸಲು ಬಯಸುವವರಿಗಾಗಿ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತುದಾರರಾದ ಯೋಧರಿಂದ ಶ್ರೀ ಸಿಗಂಧೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಮತ್ತು ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10ನೇ ತರಗತಿ ಉತ್ತೀರ್ಣ ಹೊಂದಿರುವ 25 ವರ್ಷ ವಯೋಮಿತಿಯೊಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದು. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ರಾಜ್ಯದ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಅವರ ಪ್ರಕಟಣೆ ತಿಳಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಇವರ ದೂರವಾಣಿ ಸಂಖ್ಯೆ 7019776749, ಮತ್ತೊಮ್ಮೆ 7019776749, ಮತ್ತೊಂದು ಸಂಖ್ಯೆ 7406212345, ಮತ್ತೊಮ್ಮೆ 7406212345. ವಿಶೇಷ ಸೂಚನೆ, ತರಬೇತಿಗೆ ಹಾಜರಾಗುವವರು 13 ಬೆಳಿಗ್ಗೆ 8 ಗಂಟೆಗೆ ಶ್ರೀ ಸಿಗಂಧೂರು ಶ್ರೀ ಚೌಡಮ್ಮ ದೇವಸ್ಥಾನದ ಆವರಣದಲ್ಲಿ ಕನಿಷ್ಠ ಒಬ್ಬರ ಪೋಷಕರೊಂದಿಗೆ ಹಾಜರಿರುವುದು. ನಂತರದ ದಿನಗಳಲ್ಲಿ ಬರುವವರಿಗೆ ಅವಕಾಶವಿಲ್ಲ. ದೂರವಾಣಿ ಮೂಲಕ ಹೆಸರು ನೋಂದಣಿ ಮಾಡಿಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ.

ಕೇಳಿದರೆ ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ ಕಾರ್ಯಕ್ರಮ. ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಕೃಷಿ, ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣಪ್ಪ ಬಾಳಪ್ಪ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಅದಾದ ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು, ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ಗೀತಾರಾಧನ. 6:30 ಚಿಂತನ. 6:35 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳೋ ಬಾಬೆಳಕ್ಕೆ ಕಥನಗಳು, ನಿರ್ಮಾಣ ಎಸ್ ಆರ್ ಭಟ್. 6:40 ನೇಗಿಲ ಮಿಡಿತ ವಿಷಯ, ರೈತರಿಗೆ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಪಿ ಎಸ್.

ಸಂಜಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಮೂಡಿಗೆರೆ. 6:45 ಹೆಲ್ತ್ ಏಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಚ್ಚು. 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಾರ್ಪೆಂಟರ್ ರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಇನ್ನು 7:45 ಚಿತ್ರಗೀತೆಗಳು. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ತಿಳಿಸಿರುವಂತಹ ಮಧುಮೇಹ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ ಎಂ. 9:05 ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು ಚಲನಚಿತ್ರಗಳನ್ನಾಧರಿಸಿದ ಸಂದೇಶ ಆಧರಿಸಿದ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಇನ್ನು 11:00 ಚಿತ್ರಲಹರಿ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನೀರು ತುಂಬುವ ಪದ. ಜಗಳೂರು ತಾಲೂಕು ಕಲ್ಯಾದೇವಪುರದ ಶ್ರೀಮತಿ ಓಬಳಮ್ಮ ಮತ್ತು ತಂಡದವರಿಂದ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. ಇನ್ನು 3:00 ಚಾರ್ಟ್ ಶೋ. 4:00 ಮಿಕ್ಸ್ ಮೆಲೋಡಿ, ಕನ್ನಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆರು ಗಂಟೆ 30 ನಿಮಿಷಕ್ಕೆ ಅವಲೋಕನ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಭಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರು ಪ್ರಮೋದ ಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. 8:00 ಚಿತ್ರಗೀತೆಗಳು. 9:05 ಭಾವಗೀತೆಗಳು. 9:30 ಯಕ್ಷಗಾನ. ಸರ್ವೇಶ್ವರ ಕೃಷ್ಣ ಹೆಗಡೆ, ಮೂರೂರು ಕುಮಟ ಹಾಗೂ ತಂಡದವರಿಂದ ಯಕ್ಷಗಾನ ಪ್ರಸಂಗ, ಕರ್ಣಛೇದನ ಭಾಗ 2. ಇನ್ನು ನಾಳೆ ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗಡೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಟಿ ಕೋಲ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂಡ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆತ್ಮೀಯ ಕೇಳಿದರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಕೆಳಗರೆ ಗಮನಿಸಿ ಇಂದು ಸಂಜೆ 6:51 ಕ್ಕೆ ಕೃಷಿ

ರಂಗ ಕಾರ್ಯಕ್ರಮ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಕೃಷಿ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣಪ್ಪ ಬಾಳಪ್ಪ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಾಳೆ ಬೆಳಿಗ್ಗೆ 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಾರ್ಪೆಂಟರ್ ರಾಜು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಮಧುರಿಯ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳಾ ಡಿಜಿಟಲ್ ಪಾವತಿ ಮಾಡಿತು ಅವನನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೈತ್ರ, ಏನತ್ತೆ? ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
4: ಮತ್ತೆ ವ್ಯವಹಾರ?
5: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
4: ಓ, ಅಂದ್ರೆ UPI ಇಂದ?
5: ಹೌದಾ?
4: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
5: ಅದೇನತ್ತೆ?
4: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
5: ಏನತ್ತೆ?
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರು

0: ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರ ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ

0: ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ದ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.
1: ಆಕಾಶವಾಣಿ

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.

0: ಇದೊಂದು ಪ್ರಕಟಣೆ. 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುವರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ರಿಂದ 22/5/2026 ವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನ ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇದೀಗ ಕೇಳಿ.
0: ಆತ್ಮೀಯ ಕೃಷಿ ರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರಿದ್ದಾರೆ. ಇವರು ನಲ್ಲೂರು ಗ್ರಾಮ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆಯವರು. ಪ್ರಮುಖವಾಗಿ ಇವರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆಯನ್ನ ಇವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಇವರು. ನಾವು ಸಾಮಾನ್ಯವಾಗಿ ಜಾಸ್ತಿ ಮಳೆ ಇರ್ತಕ್ಕಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಬಹುದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಇವರು ಯಾವ ಒಂದು ಪದ್ಧತಿಗಳನ್ನ, ಹೇಗೆ ಇವರು ಮೀನು ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಹೊಂಡದಲ್ಲಿ ಅಂತ ಅನ್ನೋದನ್ನ ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕರೇ.
2: ಸರ್ ನಮಸ್ಕಾರ. ಸರ್
0: ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ?
2: ಸರ್, ನಮ್ಮ ತಂದೆ ಕಾಲದಿಂದಲೂ ನಾವು ಕೃಷಿಯಲ್ಲೇ ಇದ್ದೀವಿ. ನಮ್ಮ ತಂದೆಯ ನಂತರ ನಾವು ಶಾಲಾ ದಿನಗಳನ್ನು ಪೂರೈಸಿ SSLC ನಂತರ ಕೃಷಿ ಬಂದಿವಿ. ಅಂದ್ರೆ ನಮ್ಮ ತಂದೆಯಿಂದ ನಮ್ಗೆ ಒಂದು 5 ಎಕರೆ ಜಮೀನ್ ಇದೆ. ಅದರೊಳಗೆ ಒಂದು 1.5 ಎಕರೆ ತೋಟ ಮಾಡಿದ್ವಿ, 1.5 ಎಕರೆ ಭತ್ತದ ಗದ್ದೆ ಇದೆ. ಅದಕ್ಕೆ ತೋಟಕ್ಕೆ ನೀರ್ ಬೇಕು. ನೀರಿಗೋಸ್ಕರ ನಾವು ದೂರ ನಮ್ಮ ಲ್ಯಾಂಡ್ಗಳು 2-3 ಕಡೆ ಇರೋದ್ರಿಂದ 1.5 ಕಿಲೋಮೀಟರ್ ಇಂದ ನೀರ್ ತಗೊಂಡ್ ಬಂದ್ವಿ ಒಂದು ಹಳ್ಳದಿಂದ. ಆ ಹಳ್ಳದಿಂದ 1.5 ಕಿಲೋಮೀಟರ್ ತಂದಂತ ನೀರನ್ನ ಒಂದೇ ಸರಿ ನೇರವಾಗಿ ಜಟ್ಟಿಗೆ ಕೊಟ್ರೆ ಪಂಪಿ ಪ್ರೆಷರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಅನ್ನೋ ಒಂದು ಅರ್ಜಿ ಹಾಕಿದಾಗ ಅಲ್ಲೇ ಸಹಾಯಕ ನಮ್ಮ ಸೊರಬ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿಗಳು ಬಂದು ಇಲ್ಲ ನಿಮ್ಗೆ ಕೃಷಿ ಹೊಂಡ ಕೊಡ್ತೀವಿ ಅಂತ ಹೇಳಿದ್ರು.

0: ಅವ್ರು ನಮ್ಗೊಂದು 75% ಸಹಾಯಧನ ಒಂದು ಕೃಷಿ ಹೊಂಡ ಕೊಟ್ರು. 60 ಫೂಟ್ 20 ಮೀಟರ್ ಕೃಷಿ ಹೊಂಡ ಕೊಟ್ರು. ನಾವು ನೀರನ್ನ ಹೊಂಡಕ್ಕೆ ಕೆಡ್ಕೊಂಡು ಅಲ್ಲಿಂದ ಮತ್ತೊಂದು ಪಂಪ್ ಹಾಕಿ ಬೆಳೆಗಳಿಗೆ ನೀರು ಹಾಸ್ತೀವಿ. ಆ ಹೊಂಡದಲ್ಲಿ ಅಲ್ಲೇ ಸ್ಥಳೀಯವಾಗಿರುವಂತಹ ಸೊರಬ ತಾಲೂಕು ಮೀನುಗಾರಿಕೆ ಇಲಾಖೆ ನೀವು ಭೇಟಿ ಮಾಡಿರಿ ಅಂದ್ರೆ ಅಲ್ಲಿರುವಂತ ವಿಕಾಸ್ ಅಂತ ನಮ್ಮವರೇ ಒಬ್ಬರು ಇದ್ದಾರೆ, ಅವ್ರನ್ನ ಭೇಟಿ ಆದಾಗ ಅವರು ಇಲ್ಲ ಸರ್ ನೀವು ಇದಕ್ಕೆ ಮೀನ್ ಬಿಡಬಹುದು ಅಂತ ಅವರೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರೇ ಮೀನ್ ಬಿಡ್ಲಿಕ್ಕೆ ಹೇಳಿದ್ರು. ನಾವು 2022 ಮಾಡಿದ್ವಿ. 23 ಮೀನ್ ಮರಿ ಅವರೇ ಕೊಟ್ರು, ಇಲಾಖೆ ಕಡೆಯಿಂದಲೇ ಕೊಟ್ರು. ಅದಕ್ಕೆ ಸ್ವಲ್ಪ ಪ್ರಮಾಣದ ಹಣವನ್ನು ಸಂದಾಯ ಮಾಡ್ಕೊಂಡು ತಂದಿವಿ. 3 ಜಾತಿ ಮೀನನ್ನು ಕೊಟ್ಟು ಅವರೇ ನಮ್ಗೆ ಗೈಡ್ಲೈನ್ ಮಾಡಿದ್ರು. ನಮ್ದು 10 ಫೂಟ್ ಆಳ ಇದೆ ಕೃಷಿ ಹೊಂಡ, 60 ಫೂಟ್ ಉದ್ದ 60 ಫೂಟ್ ಅಗಲ ಇದೆ. 10 ಫೂಟ್ ಅವರು ಹೇಳಿದ್ರು 3 ಜಾತಿ ಮೀನನ್ನು ಬಿಡ್ರಿ ನೀವು, ನೆಲದ ತಳದಲ್ಲಿರುವಂತ ಮೀನು, ಮಧ್ಯವಾಗಿ ವಾಸಿಸುವಂತ ಮೀನು, ಮೇಲು ವಾಸಿಸುವಾಗಿ ಏನು ಹುಲ್ಗೆಂಡೆ, ರೋಹು ಮತ್ತೆ ಕಾಟ್ಲಾ, 3 ಜಾತಿಯ ಮೀನ್ ಮರಿಗಳನ್ನ ಕೊಟ್ರು ಅವರು. ಅದು 2024 ಬಿಟ್ಟಿವಿ. ಈಗ ಅದು ಕೃಷಿ ಹೊಂಡದಲ್ಲಿ ಟಾರ್ಪಲ್ ಹೊಂಡಾಗಿಂದ ಮೇವು ಕಡಿಮೆ ಇರುತ್ತೆ. ಹಾಗಾಗಿ ಅವ್ರು ಏನ್ ಹೇಳಿದ್ರು, ಪ್ರತಿ ದಿವಸ ನೀವು ಸಗಣಿ ಹಾಕ್ಬೇಕಾಗ್ತೈತಿ, ಫುಡ್ ಹಾಕ್ಬೇಕಾಗ್ತೈತಿ ಅಂದ್ರು. ನಮ್ಮಲ್ಲಿ ಒಂದು ಹಿಟ್ಟಿನ ಗಿಣಿನೂ ಸಹ ಕೃಷಿ ಇಲಾಖೆ ಕೊಟ್ಟಿದ್ರು. ಆ ಹಿಟ್ಟಿನ ಗಿರಿನ ಬರುವಂತ ವೇಸ್ಟ್ ಮತ್ತೆ ನಮ್ಮಲ್ಲಿ ಜಾನುವಾರುಗಳ ಒಂದು 6-7 ಎಮ್ಮೆ ಇದಾವೆ, ಅದರಲ್ಲಿರುವಂತ ಒಂದು ಬುಟ್ಟಿ ಸಗಣಿಯನ್ನ ಸ್ವಲ್ಪ ತೌಡು ಮಿಕ್ಸ್ ಮಾಡಿ ಆ ಹೊಂಡಕ್ಕೆ ಹಾಕ್ತೀವಿ, ಪ್ರತಿ ದಿವಸ ಹಾಕ್ತೀವಿ. ಮತ್ತೆ ಜೊತೆ ನಮ್ದು ಒಂದು 103 ಮನೆ ಇದೆ ನಮ್ ನೆಲ್ಲೂರಲ್ಲಿ. ಕಾರ್ಯಕ್ರಮಗಳು ಡೈಲಿ ನಡೆಯುತ್ತೆ. ಕಾರ್ಯಕ್ರಮ ಉಳಿದ್ರೆ ಈ ಅನ್ನಾಗಿನ ಉಳಿದ್ರೆ ಕೊಡ್ತಾರೆ ಅದನ್ನ, ಅಂದ್ರೆ ದನಕರಿ ಹಾಕಿದ್ರೆ ತೊಂದರೆ ಆಗುತ್ತೆ ಅಂತೇಳಿ. ನಾವು ಸಹ ಪ್ರಚಾರ ಮಾಡಿ ಹೇಗಿದ್ರು ಕೊಡ್ರಪ್ಪ ಅಂತ ಕೊಡ್ತಾರ ಅವರು. ಅದನ್ನ ಬೈಕ್ ನಲ್ಲಿ ತಗೊಂಡು ಬಂದು ಅದೇ ಹೊಂಡಕ್ಕೆ ಹಾಕ್ತಿವಿ, ಅದೇ ಅದಕ್ಕೆ ಆಹಾರ ಆಗ್ತದೆ. ಯಾಕಂದ್ರೆ ಟಾರ್ಪಲ್ ಹೊಂಡ ಕೃತಕವಾಗಿ ಯಾವುದೇ ಆಹಾರ ಸಿಗಲ್ಲ ಅದಕ್ಕೆ. ಹಾಗಾಗಿ ಮತ್ತೆ ರೋಸ್ ದಿನ ಏನಾದ್ರು ತೋಟದಲ್ಲಿ ಸಿಗುವಂತ ತ್ಯಾಜ್ಯ, ಬಾಳೆಹಣ್ಣು ಮತ್ತೆ ಆಮೇಲೆ ಬಾಳೆ ಗರಿ ಮತ್ತೆ ದನಕರ ತಿಂದ್ಬಿಟ್ಟಿರುವಂತ ಹುಲ್ಲು ಎಲ್ಲದನ್ನ ಹಾಕ್ತಿವಿ ಅದಕ್ಕೆ. ಚೆನ್ನಾಗಿ ಬೆಳೆದಿದೆ, ಆದ್ರೆ ಮಣ್ಣಿನಲ್ಲಿ ಬೆಳೆದಷ್ಟು ಪ್ರಬಲವಾಗಿ ಬೆಳೆಯಲ್ಲ,
1: ಬೆಳೆಯೋದಿಲ್ಲ.
0: ಒಂದು ವರ್ಷಕ್ಕೆ
1: ನೈಸರ್ಗಿಕವಾಗಿ ಏನು ಮಣ್ಣಲ್ಲಿ ಬೆಳೀತದೆ,
0: ಕೆರೆ ಕಟ್ಟೆಗಳಲ್ಲಿ ಬೆಳೆದಷ್ಟು ಪ್ರಮಾಣದಲ್ಲಿ ಹೇರಳವಾಗಿ ಬೆಳೆಯಲ್ಲ. ಚೆನ್ನಾಗಿ ಬಂದಿದೆ. 24 ಬಿಟ್ಟಿದ್ವಿ, 25 ಹಿಡಿದಿವಿ, ಸ್ವಲ್ಪ ನೋಡೋಣ ಅಂತೇಳಿ. ಒಂದು 30 ಕೆಜಿ ಹಿಡಿದಿದ್ವಿ. 1 ಕೆಜಿ ಒಂದು 3 ಮೀನ್ ಬರೋ ರೇಂಜ್ ಬೆಳೆದಿವೆ. ಯಾಕಂದ್ರೆ ನಾವು ಕೆರೆಗೆ ಬಿಟ್ರೆ ಒಂದು ವರ್ಷಕ್ಕೆ 1 ಕೆಜಿ ಬಂದ್ಬಿಡ್ತೇವೆ. ಇದು ಅಲ್ಲೇ ಒಂದು 1/2 ಪ್ರಮಾಣ ಬೆಳೀತದೆ. ಹೆಚ್ಚು ಕಡಿಮೆ ಚೆನ್ನಾಗಿ ಬಂದಿದೆ. ಬಟ್ ಮೀನೆಲ್ಲ ನೋಡಿದ್ವಿ, ಮೀನ್ ನಮ್ಗೆ ಕಾಣಿಸ್ತಿರ್ಲಿಲ್ಲ, ಈ ಹಕ್ಕಿಗಳ ಕಾಟ ಇರೋದ್ರೆ
1: ಕಾಣಿಸ್ತಿರ್ಲಿಲ್ಲ.
0: ಹಂಗಾಗಿ ಮೀನ್ ನೋಡಿ ಮೀನ್ ಚೆನ್ನಾಗಿದೆ. ಅದರಲ್ಲಿ ಶಾಂಪಲ್ಲಿ 1-3 ಕೆಜಿ ಹಿಡಿದಿದ್ವಿ. ಜೊತೆಗೆ ಇದನ್ನ ಆದಾಯದ ಜೊತೆಗೆ ಒಂದು ಉಪಕಸುಬು ಮತ್ತೆ ನಮ್ಮ ಎಲ್ಲದನ್ನು ಆದಾಯ ದೃಷ್ಟಿಯಿಂದಲೇ ನೋಡಕ್ ಬರಲ್ಲ. ಸಮಗ್ರ ಕೃಷಿ ಎಲ್ಲವೂ ಬೇಕು. ರೈತರು ಒಂದ್ ಕಡೆ ಸೋಲ್ಬಾರ್ದು. ದೇಶದ ಅಧಿಕಾರಿಗಳ ಅಪೇಕ್ಷೆನೂ ಇದೆ, ದೇಶವನ್ನು ನಡೆಸೋರ ಅಪೇಕ್ಷೆ ಇದೆ. ಒಂದು ಕೃಷಿಗೆ ಯಾವತ್ತೂ ನಾವು ಜೋತು ಬಿಡಬಾರ್ದು. ಒಂದು ಕೈ ಕೊಟ್ಟರು ಕೂಡ ಮತ್ತೊಂದಕ್ಕೆ ನಾವು ಬದುಕಬಹುದು ಅನ್ನೋ ಒಂದು ಭಾವನೆ ತೋರಿಸಬೇಕು. ಮತ್ತ ಜೊತೆಗೆ ನಮ್ಗೆ ಕೃಷಿಯಿಂದ ನಮ್ಗೆಲ್ಲದೂ ದೊರೆತಿದೆ. ಇದು ಎಲ್ಲದನ್ನ ಲಾಭದಿಂದಲೇ ನೋಡೋದಲ್ಲ. ಇದು ನಮ್ಮ ಪ್ರಕಾರ ಒಂದು ಹೆಚ್ಚು ಕಡೆ 3-4 ಕ್ವಿಂಟಲ್ ಇರ್ಬೋದು ಇತ್ತು ವರ್ಷ. ಹಾಗಾಗಿ ಆದಾಯನೂ ತರ್ತದೆ, ಲಾಸ್ ಏನಲ್ಲ. ಮತ್ತ ಜೊತೆ ನಮ್ ನೀರ್ ಡಂಪ್ ಮಾಡ್ಕೊಳ್ಳಿಕ್ಕಾಯ್ತು. ಹಾಗಾಗಿ ಮತ್ತೇನೋ ಸಾಯಂಕಾಲ ಸಂಜೆ ನಮ್ಮ ಟೈಮ್ ಪಾಸ್ ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಮರಿ ಹೋಗಿ ಓಡಾಡ್ಲಿ ಓಡಾಡ್ಕೊಂಡು ಏನೋ ಖುಷಿ ಇರುತ್ತೆ. ಮೀನ್ ಬರ್ತವೆ, ಮೇಲ್ ಬರ್ತವೆ, ಆ ದೃಷ್ಟಿಯಿಂದ ಮಾಡಿದೆ. ಬಟ್ ಜೊತೆಗೆ ಮೀನುಗಾರಿಕೆ ಮಾಡಬಹುದು, ಮಾಡಿದ್ರೆ ಒಳ್ಳೆ ಆದಾಯನು ಪಡಿಬಹುದು.
1: ಸ್ವಲ್ಪ ಹೆಚ್ಚು ಮಳೆ,
0: ಹೌದು, ಮಳೆ ಪ್ರಮಾಣ ನಮ್ಮಲ್ಲಿ ಕೆರೆಗಳ ಸಂಖ್ಯೆ ಕಡಿಮೆ, ಕಟ್ಟೆಗಳಿದೆ, ಹೊಳೆಗಳಿದಾವೆ. ಹೊಳೆಗಳಲ್ಲಿ ನಮ್ಮ ಹತ್ರ ಸಾಕ್ಲಿಕ್ಕೆ ಆಗಲ್ಲ, ನೀವು ಹರ್ಕೊಂಡು ಹೋಗೋದ್ರಿಂದ. ಇಂಥದ್ದು ಪ್ರತಿಯೊಬ್ಬರು ರೈತರು ಮಾಡ್ಕೊಂಡ್ರೆ ಮತ್ತೆ ಹೆಚ್ಚಿನ ಪಂಪಿನ ಪ್ರೆಷರ್ ನಾವು ಕಡಿಮೆ ಮಾಡಬಹುದು. ಪಂಪ್ ದೂರದಿಂದ ಪೈಪ್ ಲೈನ್ ನಿಂದ ನೇರವಾಗಿ ಜಟ್ಟಿ ಕೊಟ್ರೆ ಪಂಪ್ ರಿಪೇರಿ ತಕ್ಷಣ ಬರ್ತದೆ. ಅದೇ ಉದ್ದೇಶಕ್ಕೆ ನಾವು ಮಾಡಿರೋದು. ಅದ್ರ ಜೊತೆಗೆ ಉಪಕಸವಾಗಿ ಮೀನನ್ನು ಬಿಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ ಮೀನು. ಮೀನು 3 ಜಾತಿ ಮೀನು ಇದೆ, ಚೆನ್ನಾಗಿ ಬಂದಿದೆ ಸರ್. ರೈತರು ಇಂತ ಒಂದ್ ಮಾಡೋದ್ರಿಂದ ರೈತರಿಗೆ ಎಲ್ಲೋ ಒಂದ್ ರೀತಿ ಆದಾಯನೂ ಬರುತ್ತೆ, ಜೊತೆಗೆ ಎಲ್ಲ ಒಂದು ಖುಷಿನೂ ಇರ್ತದೆ. ನಾವು ಜಾನುವಾರು ಸಾಕ್ತಿವಿ, ಕೋಳಿ ಸಾಕ್ತಿವಿ, ಅದ್ರ ಜೊತೆ ಇದು ಒಂದು ಉಪಕಸವನ್ನು ನಮ್ಮ ಮಲೆನಾಡ್ ಭಾಗದಲ್ಲಿ ನಾವು ಮಾಡಬಹುದು ಅನ್ನೋಂತದನ್ನ ನಾವು ರೈತರು ತಿಳ್ಕೊಳ್ಬೇಕು.
1: ಮತ್ತೆ ಇದಕ್ಕೆ ನೀವು ಹೊರಗಡೆಯಿಂದ ಆಹಾರ ಕೊಡೋದೇನು ಮಾಡ್ಲಿಲ್ವಾ? ಈಗ ರೆಡಿಮೇಡ್ ಆಗಿ ಸಿಗ್ತಾವಲ್ಲ ಕೆಲವೊಂದು ಆಹಾರಗಳು, ನಮ್ಮ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತವೆ. ಆಮೇಲೆ ಜೊತೆಗೆ ಬೇರೆ ಒಂದು ಕಂಪನಿಯವರು ಬಂದು ಕೂಡ ಅದನ್ನ ಇದು ತಗೊಳ್ಳಿ, ನೀವು ಇದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ತೂಕ ಬರುತ್ತೆ, ಬೇಗ ಇದು ಆಗುತ್ತೆ ಅಂತೆಲ್ಲ
0: ಹೇಳಿರ್ತಾರೆ. ಭದ್ರಾವತಿ ಒಳಗೆ ಮೀನು ಪಾಂಡೆ ತಗೋರಕ್ಕ ಅವ್ರು ಹೇಳಿದ್ರು, ನಿಮ್ ಕೃತಕವಾದ ಆಹಾರ ಒಯ್ಯಿರಿ ಅಂತೇಳಿ. ಆದ್ರೆ ನಾವು ಹವ್ಯಾಸ ದೃಷ್ಟಿಯಿಂದ ಮಾಡಿದ್ರೆ ನಾವು ಯಾವ್ದೇ ಲಾಭದಾಯಕದಿಂದ ಬೆಳಿಲಿಲ್ಲ. ಹವ್ಯಾಸ ದೃಷ್ಟಿಯಿಂದ ಮತ್ತೆ ಕೃತಕವಾಗಿ ನಮ್ಮ ಮೀನುಗಾರಿಕೆ ಇಲಾಖೆ ಸೂಕ್ಷ್ಮ ನಮ್ಗೆ ಹೇಳಿದ್ರು, ನೀವು ನಿಮ್ಮಲ್ಲಿರುವಂತಹ ನೈಸರ್ಗಿಕ ಕೃಷಿ ತ್ಯಾಜ್ಯವನ್ನೇ ಹಾಕ್ರಿ, ಅಷ್ಟೇ ಸಾಕು, ಚೆನ್ನಾಗಿ ಬಂದಿದೆ ಸರ್. ಈ ನಮ್ಮ ಜಾನುವಾರುಗಳು ಕೊಡುವಂತ ಸಗಣಿಯೊಳಗೆ ನಾವೇನು ದುಗುಳು ತೌಡನ್ನ ನಮ್ಮಲ್ಲಿ ಅಕ್ಕಿ ತೌಡ್ ನಾವು ಅಕ್ಕಿ ಹಿಟ್ಟು ಮಾಡ್ತೀವಿ, ಉಳಿದಿರುವಂತ ಸ್ವಲ್ಪ ತೌಡನ್ನು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಅದು ಒಳ್ಳೆ ಮೀನ್ ತಿಂತವೆ ಸರ್, ಚೆನ್ನಾಗಿ ತಿಂತವೆ. ಸಗಣಿ ಅದನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ತಿಂತವೆ. ಮತ್ತ ಜೊತೆಗೆ ನಾವಿಲ್ಲಿ ಅನ್ನ ನಮ್ಮನೆಯಲ್ಲ ಸ್ವಲ್ಪ ಉಳಿಯುತ್ತೆ, ಅನ್ನ ನಮ್ಮಲ್ಲಿ ಜನ ಆಳ್ಕಾಳು ಬರ್ತಾರೆ ಸ್ವಲ್ಪ ಉಳಿಯುತ್ತೆ. ಒಂದು ಮಿಕ್ಕಿ ಹೆಂಗಿಲ್ಲ ಅಂದ್ರೆ ಒಂದ್ 2 ಜನರು ಊಟ ಮಾಡೋಷ್ಟು ಅನ್ನ ನಮ್ಮ ಹಳ್ಳಿಗಾಡಿನಲ್ಲಿ ಜಾಸ್ತಿ ಮಾಡಿರ್ತಾರೆ, ನಮ್ಮಲ್ಲಿ ಸಾಕಷ್ಟೇ ಮಾಡಿರಲ್ಲ. ಆ ಉಳಿದ ಅನ್ನವನ್ನ ಜಾನುವಾರುಗಳಿಗೆ ಹಾಕಿದ್ರೆ ಸ್ವಲ್ಪ ಅದು ಆರೋಗ್ಯದ ವ್ಯತ್ಯಾಸ ಆಗೋದ್ರಿಂದ ನಾವು ಮೀನಿಗೆ ಹಾಕ್ತಿವಿ. ಆ ಸಗಣಿ ಮೀನನ್ನ ಸಗಣಿ ಮತ್ತು ಅನ್ನವನ್ನು ಹಾಕಿದಾಗ ಮೀನಿಗೆ ಚೆನ್ನಾಗಿದಾಗುತ್ತೆ ಸರ್, ಫುಡ್ ಆಗುತ್ತದೆ. ನಾವು ನೋಡ್ತಿರ್ತೀವಿ ಅಕ್ಕಿ ಸುಮ್ಮನೆ ಸ್ವಲ್ಪ ನಿಂತ್ಕೊಂಡ್ರೆ ಬಂದು ವಿಪರೀತ ಬಂದು ಮುತ್ತವೆ ತಿಂತವೆ. ಹಂಗ ಇಲ್ಲೊಂದ್ಸರಿ ಇದ ಆದಾಯದಕ್ಕಿಂತ ಈ ಆದಾಯ ಮುಂದೆ ನೋಡ್ಬೇಕು ನಾವು. ಈಗ ಬಹಳ ಖುಷಿ ನೆಮ್ಮದಿ ಇದೆ, ಬಹಳ ಚೆನ್ನಾಗಿ ಬರ್ತಾ ಇದೆ.

0: ಜೊತೆಗೆ ಈಗ ತೋಟಗಾರಿಕೆ ಬೆಳೆ ಆಗಿರ್ಲಿ ಕೃಷಿ ಬೆಳೆಗಳಾಗಿರ್ಲಿ ಏನ್ ಬೆಳೆ ಬೆಳೀತಾ ಇದ್ರಿ?
1: ಅದ್ರ ಜೊತೆ ಅಡಿಕೆ ಮಾಡಿದ್ವಿ ಸರ್.
0: ಅಡಿಕೆ ಅಂತೂ ಅದು ಬಾಳೆ ಸಾಂಪ್ರದಾಯಿಕ ಬೆಳೆ.
1: ಜೊತೆಗೆ ಗೇರ್ ಮಾಡಿದ್ವಿ, ಒಂದೂವರೆ ಎಕರೆ ಕಾಲಿಡಿದ್ವಿ ಒಣ ಬೇಸಾಯ ಗೇರ್ ಮಾಡಿದ್ವಿ. ಮತ್ತೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 2007 ಇರೋದ್ರಿಂದ ಅವರು ವೀರೇಂದ್ರ ಹೆಗಡೆ ನಮ್ಮನ್ನು ಕರೆದು ನೀವು ಹಲಸನ್ನ ಬೆಳೀರಿ ಅಂತೇಳಿ 300 ರೂಪಾಯಿ ಒಂದು ಗಿಡ ಕೊಟ್ಟು ಸಕರಾಪಟ್ಟಣ ಹಲಸಿನ ಗಿಡ ಕೊಟ್ಟಿದ್ರು, 15 ಗಿಡ ಕೊಟ್ಟಿದ್ರು ನನಗೆ. ಆ 300 ರೂಪಾಯಿ ನಾವು ತಗೊಂಡು ಮಾರನೇ ವರ್ಷ ಗಿಡವನ್ನು ನೋಡಿ ಗಿಡ ಚೆನ್ನಾಗಿ ಬಂದ್ರೆ ನಿಮ್ಗೆ ವಾಪಸ್ ಕೊಡ್ತಾರೆ 300 ರೂಪಾಯಿ ಮತ್ತೆ ವಾಪಸ್ ಹಾಕಿದ್ರು ನಮ್ಗೆ ಅವರು. ಈ ಸರಿ ಬೆಳೆ ಬಂದಿದೆ ಸರ್, ಬಹಳ ಚೆನ್ನಾಗಿ ಬಂದಿದೆ ಹಲಸಿನ ಗಿಡ, 15 ಗಿಡನು ಹಲಸಿನ ಕಾಯಿ ಬಂದಿದ್ದಾವೆ, ಬಹಳ ಚೆನ್ನಾಗಿ ಬಂದಿದೆ. ಅದು 1.5 ಎಕರೆ ಒಳಗೆ ಬೆಂಗಳೂರು 7 ಗೇರ್ ಮಾಡಿದ್ವಿ, ಸುತ್ತ ಅದೊಂದು 15 ಗಿಡ ಹಲಸು ಹಾಕೊಂಡಿದ್ವಿ, ಮನೆ ಸಾಕಾಗಷ್ಟು ಒಂದು 25 ಗಿಡ ಎಲ್ಲಾ ಜಾತಿಯ ಮಾವಿನ ಗಿಡ ಬೆಳೆಸಿದ್ವಿ, ಮತ್ತೆ ಮಿಡಿಗಾಯಿ ಬೇರೆಂತ ಕೆಲವು ಮಾವಿನ ಗಿಡ ಬೆಳೆಸಿದ್ವಿ, ಒಟ್ಟೆ ಎಲ್ಲ ಮಾಡ್ಕೊಂಡಿದ್ವಿ. ಅದು 1.5 ಎಕರೆ ಅದಕ್ಕೆ ಮೀಸಲಿಟ್ಟಿದೆ ಸರ್, ಹಣ್ಣು ಮತ್ತೆ ಇದಕ್ಕಾಗಿ ಬೆಳೆಸ್ಕೊಂಡಿದ್ವಿ. ಗೋಡಂಬಿ ಒಳ್ಳೆ ಆದಾಯ ಇದೆ ಸರ್, ಗೋಡಂಬಿ ಹೊಸರಿಂದ 3 ವರ್ಷ ಅವರೇ ಗಿಡ ಕೊಟ್ಟಿದ್ರು, ಯಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಫ್ರೀ ಆಗಿ ಕೊಟ್ಟಿದ್ರು ನಮ್ಗೆ. ಬೆಂಗಳೂರು ಮತ್ತು ಉಲ್ಲಾಳ 2 ಅದನ್ನು ಕೊಟ್ಟಿದ್ರು. ಹೋದ ವರ್ಷ ಫಸ್ಟಿನ ವರ್ಷ ಒಂದು 1.5 ಕ್ವಿಂಟಲ್ ಬಂದಿತ್ತು, ಹೋದ ವರ್ಷ 3.5 ಕ್ವಿಂಟಲ್ ಬಂದಿದೆ, ಅದು ಬೆಳೆ ಸ್ಟಾರ್ಟ್ ಆಗಿದೆ. ಹಲಸಿನಕಾಯಿ ಅಲ್ಲೊಂದ್ ಇಲ್ಲೊಂದ್ ಬಂದಿತ್ತು, ಅಂದ್ರೆ ಒಂದು 50 ಕಾಯಿ ಬಂದಿತ್ತು. ನಮ್ಗೆ ತಿನ್ನಕ ನಮ್ಗೆ ನಮ್ಮ ಇಂಟ್ರೆಸ್ಟ್ ತಿಂದು ವ್ಯಾಪಾರಕ್ಕೂ ಕೊಟ್ಟಿದ್ವಿ, ಸಿದ್ದಾಪುರದೊಳಗೆ ಕಳಿಸಿದ್ವಿ. ಬಹಳ ಚೆನ್ನಾಗಿ ಹೆಸರಿದೆ, ಬಹಳ ಚೆನ್ನಾಗಿದೆ ಹಲಸಿನಕಾಯಿ ಅಂತ ನಮ್ಮನೆಗೆ ಬಂದು ಹೋಯ್ತು. 50 ರೂಪಾಯಿ ಒಂದ್ ಕಾಯಿ ಅಂತ ಬಕ್ಕೆ ಕಾಯಿ ಸಮೇತ ತಗೊಂಡು ಹೋಗಿದ್ದಾರೆ.
0: ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ನಿಮ್ಗೆ ಈಗ ಅನುಕೂಲ?
1: ಮಾರುಕಟ್ಟೆ ಸರ್ TSS ನಮ್ಗೆ ಸಿರ್ಸಿ
0: ಹತ್ರ,
1: ಅಂದ್ರೆ ಒಣ ಮಾಲುಗಳನ್ನ. ಹಸುವಿ ಮಾರುಕಟ್ಟೆ ಅಂದ್ರೆ ನಾವು ಮೊದ್ಲೇ ನಾನೇ ಸ್ವಂತ ಮಾರ್ತಿದ್ದೆ ತರಕಾರಿ ಮಾಡಿ, ನಾನೇ ಸ್ವಂತ ಮಾರ್ತಿದ್ದೆ. ಈಗಿಲ್ಲ, ಈಗ ನಾವು ಮನೆ ಬದಿ ನಮ್ಮ ತಂದೆಯರಿಂದ ಕಾರಣದಿಂದ ನಾವೇ ಮನೆ ಜವಾಬ್ದಾರಿಯಿಂದ ಸಿದ್ದಾಪುರ ಕೊಡ್ತೀವಿ ಸರ್. ಸಿದ್ದ ವ್ಯಾಪಾರಸ್ಥರಿದ್ದಾರೆ, ಹಳ್ಳಿ ಮಾಲು ಅಂದಾಗ ಬಹಳ ಲೈಕ್ ಮಾಡ್ತಾರೆ. ನಾವ್ ಒಂದ್ ಸರಿ ಕೊಟ್ರೆ ಮಾರೋ ವರ್ಷ ಅವರೇ ಮಾರನೇ ವಾರ ಅವರೇ ಫೋನ್ ಮಾಡ್ತಾರೆ, ನಿಮ್ಮ ಹತ್ರ ಏನಾದ್ರು ಇದ್ರೆ ಕೊಡ್ರಿ ಅಂತೇಳಿ. ನಮ್ಮ ಹತ್ರ ಎಲ್ಲಾ ರೈತರೆಲ್ಲ ವೆಹಿಕಲ್ ಇದೆ, ಮತ್ತೆ ಊರಿಂದ ಆಟೋಗಳು ಹೋಗ್ತವೆ, ಹಾಕಿ ನೀವು ಚೀಟಿ ಬರ್ದು ಕಳಿಸ್ ಅವರೇ ಇಳಿಸ್ಕೊಳ್ತಾರೆ. ಚೆನ್ನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಸಿರ್ಸಿ ಮತ್ತೆ ಸಿದ್ದಾಪುರ.
0: ಮತ್ತೆ ಈಗ ನಿಮ್ಮ ತೋಟದಿಂದ ರಸ್ತೆಗೆ ಸಾಗಿಸುವಾಗದಾದ್ರೆ ಏನ್ ಸಮಸ್ಯೆ ಏನಾದ್ರೂ ಇದೆಯಾ ಅಥವಾ ರಸ್ತೆ ಎಲ್ಲ ಚೆನ್ನಾಗಿದೆ?
1: ಇಲ್ಲ ಸರ್, ರಸ್ತೆ ಚೆನ್ನಾಗಿದೆ, ರಸ್ತೆ ಸಂಪರ್ಕ ಇದೆ, ಸಸ್ತೆ ಎಲ್ಲ ಹದಗೆಟ್ಟಿದ್ದೇವೆ. ನಾವೆಲ್ಲ ರೈತರಿಗೆ ಪವರ್ ಟಿಲ್ಲರ್ ಇಟ್ಕೊಂಡಿದ್ವಿ, ಅದೊಂದು ವರದಾನ ಸರ್. ಕೃಷಿ ಇಲಾಖೆಯನ್ನು ಕೊಡ್ತಾ ಟಿಲ್ಲರ್ಗಳು ನಮ್ಮಲ್ಲಿ, ಯಾಕಂದ್ರೆ ಸರ್ಕಾರದ ಎಲ್ಲನೂ ದೂಷಣೆ ಮಾಡಕ್ಕಾಗಲ್ಲ. ಮುಖ್ಯ ರಸ್ತೆಗಳನ್ನ ಮಾಡಬಹುದು ಬಿಟ್ರೆ ಜಮೀನಿ ಹೋಗೋ ರಸ್ತೆ ಅವ್ರು ಮಾಡ್ಕೊಡಕ್ಕಾಗಲ್ಲ. ನಾನು ಪಂಚಾಯತ್ ಮೆಂಬರ್ ಆಗಿಂದ ನರೇಗಾದೊಳಗೆ ಕೆಲವೊಂದು ರಸ್ತೆ ಮಾಡಿಸ್ತೀವಿ, ನರೇಗಾ ಯೋಜನೆ ಒಳಗೆ.
0: ಆಮೇಲೆ ಇದು ಈಗ ಪ್ರಧಾನಮಂತ್ರಿ
1: ಗ್ರಾಮ ಸಡಕ್
0: ಯೋಜನೆ
1: ಪ್ರಗತಿ ಪಥ ಗ್ರಾಮ ಸಡಕ್ ಇಲ್ಲ ಕೇಳಿದ್ವಿ ಸರ್. ನಾ ಪಂಚಾಯತ್ ಮೆಂಬರ್ 2-3 ರಸ್ತೆ ಕೇಳಿದ್ವಿ, ಒಂದ್ ರಸ್ತೆ ಆಗಿದೆ ಅಂತ ಹೇಳ್ತಾ ಇದಾರೆ. ಗ್ರಾಮ ಸಡಕ್ ಅಂತ ನಮ್ಗೆ ಗೊತ್ತಿರೋ ಒಂದ್ ರಸ್ತೆ ಆಗಿದೆ ನಮ್ಮ ಹರಿಸಿ ಭಾಗಕ್ಕೆ. ನಾವು ಒಂದ್ 2 ರಸ್ತೆ ಕೇಳಿದ್ವಿ, ಅದು ಒಳ್ಳೆ ಉತ್ತಮ ಯೋಜನೆ ಸರ್. ಗ್ರಾಮ ಸಡಕ್ ಯೋಜನೆ ನಾವು ರಸ್ತೆ ಕೇಳಿ ಅದೇ ನಿರೀಕ್ಷೆ ಒಳಗಿದ್ದೀವಿ.
0: ಅನುಮೋದನೆ ಕೊಟ್ಟಿಲ್ಲ,
1: ಅನುಮೋದನೆ ಇಲ್ಲ. ನಮ್ದು ವೇಟಿಂಗ್ ಲಿಸ್ಟ್ ಮೊನ್ನೆ ಹೋಗಿದ್ದೆ ನಾನು, ಮೊನ್ನೆ ಸಂಸದರ ಕಚೇರಿಗೆ ತೋರಿಸ್ತಾರೆ ನಿಮ್ದು ಲಿಸ್ಟ್ ನಲ್ಲಿ ಇದೆಯಪ್ಪ, ಈ ಸರಿ ಹೊಸ ಪಟ್ಟಿ ಬಂದು ನಿಮ್ದು ಅದ್ರ ಸೇರ್ಪಡೆ ಆಗಿದೆ ಅಂತ ಹೇಳಿ. ಒಳ್ಳೆ ಯೋಜನೆ ಸರ್ ಗ್ರಾಮ ಸಡಕ್ ಯೋಜನೆ. ಅದರೊಳಗೆ ನಮ್ದು ನೆಲ್ಲೂರು ಮತ್ತೆ ಶಿಂಡ್ಲಿ, ಅದು ಸಿದ್ದಾಪುರ ಸಂಪರ್ಕಿಸ್ತಾರ, ಶಿಂಡ್ಲಿ ನೆಲ್ಲೂರು ಕೋಡಿಂಬಿ ಅನ್ನುವಂತ ರಸ್ತೆ ಸೇರಿಸಿದೀವಿ. ನಮ್ದು ವೇಟಿಂಗ್ ಲಿಸ್ಟ್ ಒಳಗೆ ಇದೆ ಸರ್.
0: ಈಗ ಕೃಷಿಯಲ್ಲಿ ಪ್ರಮುಖವಾಗಿ ನಾವು ತಾವ್ ಹೇಳ್ತಾ ಇದ್ದೀರಿ ಪವರ್ ಟಿಲ್ಲರ್, ಆಮೇಲೆ ಏನು ಒಂದು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂತ ಒಂದು ಉಪಕರಣಗಳಾಗಲಿ ಯಂತ್ರೋಪಕರಣಗಳಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನಿರ್ವಹಣೆಗೆ. ಇದ್ರ ಜೊತೆ ಈಗ ಕೃಷಿ ಕಾರ್ಮಿಕರ ಒಂದು ನಿರ್ವಹಣೆಗೆ ಬಂದ್ರೆ,
1: ಕೃಷಿ ಕಾರ್ಮಿಕರ ನಿರ್ವಹಣೆ ಸರ್ ಇವತ್ತು ಕಷ್ಟ ಇದೆ, ಯಾಕಂದ್ರೆ ಕೃಷಿಕರ ಕಾರ್ಮಿಕರ ಕೊರತೆ ಇದೆ. ಆದ್ರೆ ಸರ್ಕಾರ ಅದ್ರ ಜೊತೆಗೆ ಕೈ ಜೋಡಿಸಿದೆ. ಇವತ್ತು ನಾವು ಬೇಕಾದ ಪರಿಕರ ಔಷಧಿ ಹೊಡಿಲಿಕ್ಕೆ ಮೊದ್ಲೇ ತೋಟ ಮರ ಹತ್ತಲಿಕ್ಕೆ ಮುಂಚೆನ ಹುಡುಕ್ಬೇಕಿತ್ತು. ಇವತ್ತು ದೋಟಿ ವ್ಯವಸ್ಥೆ ತಂತು ಅನುದಾನ ಕೊಟ್ಟರು, ಅದಕ್ಕೆ ತೋಟಗಾರಿಕೆಗಿಂತ ನಮ್ಗೆ ಇನ್ನೊಂದು ಅನುದಾನ ದೋಟಿ ತಗೊಂಡಿದ್ವಿ 35,000. ನಾವೇ ಯಾವ ಟೈಮ್ ಹೊಡಿಬೋದಿತ್ತು, ಮೊದ್ಲೇ ದೂಡಕ್ ಮನುಷ್ಯ ಬೇಕಿತ್ತು ಗಟಾರ. ಇವತ್ತು ಸರ್ಕಾರ ಅದಕ್ಕೆ ಸ್ಪ್ರೇಯರಿಗೆ ಅವಕಾಶ ಮಾಡಿಕೊಡ್ತು, ಸಾಗಿಸ್ಲಿಕ್ಕೆ ಅವತ್ತು ಎತ್ತಿನ ಗಾಡಿಗಳು ಜಮೀನು ಎತ್ತು ಕಾಯಕ್ಕೆ ಹೋಗ್ಬೇಕಿತ್ತು. ಇವತ್ತು ಪವರ್ ಟಿಲ್ಲರ್ಗಳು ಬಂದವು. ಒಟ್ಟೆ ಸರ್ಕಾರ ರೈತರ ಒಂದು ಬಾಂಧವ್ಯತೆ ಮೇಲೆ ಇಲಾಖೆಗಳಿಂದ ಒಳ್ಳೆ ಸಂಪರ್ಕ ಇದೆ ನಮ್ಗೆ. ನಮ್ ಗ್ರಾಮಕ್ಕಲ್ಲ ನಮ್ ತಾಲೂಕಿನಾಗ ತೋಟಗಾರಿಕೆ ಮತ್ತೆ ನಮ್ಮ ಆರಸ್ಕೆ ಅಂತ ಚಂದ್ರಗುತ್ತಿ ಬರುತ್ತೆ, ಅಲ್ಲಿ ಮೊದ್ಲೇ ನಮ್ ಶಂಕರ್ ಸರ್ ಅಂತ ಇದ್ರು, ಇವಾಗ ಮೇಡಮ್ ಪೂರ್ಣಿಮಾ ಮೇಡಮ್ ಅಂತ ಬಂದಿದ್ದಾರೆ, ಚನ್ನಪ್ಪರ್ ಅಂತ ಚನ್ನಪ್ಪ ಡೊಂಗ್ರೇಕರ್ ಅಂತ ಇದಾರೆ, ಮತ್ತೆ ನಮ್ KG ಕುಮಾರ್ ಅಂತ ನಮ್ಮ ಸಹಾಯಕ ಬಹಳ ದಿವಸ ಆಯ್ತು, ಸೊರಬದಲ್ಲಿ ಬಹಳ ವರ್ಷ ಆಯ್ತು. ರೈತರಿಗೆ ಒಳ್ಳೆ ಸಂಪರ್ಕ ಮಾಡ್ತಾರೆ. ಬೇಕಾದ್ರಿಗೆ ಉದಾಹರಣೆ ನಂದು, ನಾನ್ ಟಿಲ್ಲರ್ ತಗೊಂಡ್ ನನ್ನ ಜೊತೆ ನಮ್ಮ ವಾರ್ಡ್ ಇಂತ ಸರ್ ಒಂದು ಟಿಲ್ಲರ್ ಬೇಕಂದ್ರೆ ಅವ್ರ ಕಾಂತರಾಜ್ ಸರ್ ಅಂತ ಇದಾರೆ, ಅವ್ರು ಒಳ್ಳೆ ಸಹಕಾರ ಆಯ್ತಪ್ಪ ನಿಮ್ಮವ್ರು ಕಳಿಸ್ಕೊಡು ಅಂತೇಳಿ. ನಾವು ಯಾವಾಗ ಅರ್ಜಿ ಹಾಕ್ತೀವಿ ಕೃಷಿ ಬಾಕಿ ಯಾವುದಕ್ಕೆ ಅನುದಾನಗಳ ಕೊರತೆ ಆದ್ರು, ನಮ್ಮ ಪ್ರಕಾರ ಕೃಷಿ ಇಲಾಖೆ ಒಳಗೆ ಪೈಪು ಜಟ್ಟು ಮೊದಲು ನಿಂತ್ಕೊಂಡು ನೀರು ಹಾಸಬೇಕಾಯ್ತು. ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಿಂಚಾಯಿ ಯೋಜನೆ ಅಡಿ ಪೈಪ್ಗಳು ಕೊಟ್ಟರು, ಅದು ಬಹಳ ಕೃಷಿ ಸಿಂಚಾಯಿ ಯೋಜನೆ ಅಡಿ ಮತ್ತೆ ಡ್ರಿಪ್ಪು ಜಟ್ಟುಗಳಿಗೆ ಅನುದಾನಗಳು ಸಿಗ್ತಾ ಇದಾವೆ. ಅಂದ್ರೆ ಯಾವುದಕ್ಕೂ ದಾಖಲಾತಿ ಮುಖ್ಯ ಸರ್, ಯಾಕಂದ್ರೆ ನಾವು ಎಲ್ಲರಿಗೂ ಹೇಳ್ಬೋದು ಹಕ್ರಿ ಹಕ್ರಿ ಅರ್ಜಿ ಅಂತೇಳಿ, ಆದ್ರೆ ದಾಖಲಾತಿ ಇದ್ರೆ ಮಾತ್ರ ಸರ್ಕಾರ ಕೊಡುತ್ತೆ. ಹಾಗಾಗಿ ದಾಖಲಾತಿ ಅದ್ರ ಜೊತೆಗೆ ದಾಖಲಾತಿ ಮಾಡಿಸೋದಕ್ಕೂ ನಾವು ಪಂಚಾಯತಿ ಕಡೆಯಿಂದಲೂ ಎಲ್ಲ ಸಹಕಾರ ಮಾಡ್ತೀವಿ. ಒಟ್ಟೆ ನಮ್ಮ ಈ ವಸ್ತು ಏನು ಬಿಡಿ ಭಾಗಗಳು ರೈತರ ಕೃಷಿ ಉಪಕರಣಗಳಿಂದ ಸ್ವಲ್ಪ ಇವ್ರದ್ದು ಸಂಪರ್ಕ ಸಮಸ್ಯೆ ಕಡಿಮೆ ಆಗಿದೆ, ರೈತ ಕಾರ್ಮಿಕರ ಸಂಪರ್ಕ ಕಡಿಮೆ ಆಗಿದೆ. ಉದಾಹರಣೆಗೆ

0: ಬೆಚ್ಚಿಗೆ ಹೊಡೆಯೋದು ಕೊನೆ ಕೊಯ್ದು ನಾವೇ ಮಾಡ್ಕೊಳ್ಬಹುದು. ಕೆಲವೇ ಒಂದು 10 ಜನ ಆಳ್ಬೇಕಾದಲ್ಲಿ 2 ಜನ ಇದ್ರೆ ನಾವು ನಿಭಾಯಿಸ್ಕೊಂಡು ಹೋಗ್ಬಹುದು. ಮತ್ತ ಜೊತೆ ನಾವು ಕೃಷಿ ಫ್ಯಾಮಿಲಿ ಅಂದ್ರೆ ನಮ್ಮ ಮನೆಯವರು ಬಹಳ ಕೆಲಸ ಮಾಡ್ತಾರೆ, ಹಾಲು ಕರೆಯೋದು, ಜಾನುವಾರ ಕೆಲಸ ಎಲ್ಲ ನಮ್ಮ ಮನೆಯವರೇ ಮಾಡ್ತಾರೆ. ಹಾಗಾಗಿ ನಾವು ಒಟ್ಟಾಗಿ ಮಾಡ್ಕೊಂಡ್ರೆ ನಾವು ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ ಸರ್, ನಾವು ಆಳಾಗಿ ದುಡಿಲೇಬೇಕಾಗುತ್ತೆ. ನಾವು ಜಾನುವಾರು ಕಾಯ್ಬೇಕು, ಸಗಣಿನೂ ಬಾಚಬೇಕು, ಕೆಲಸನೂ ಮಾಡ್ಕೊಳ್ಬೇಕು, ನಮ್ ಕೆಲಸ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ತೃಪ್ತಿ ಇದೆ ಸರ್.
1: ಆಡು ಕುರಿ ಕೋಳಿ ಸಾಕಣೆ ಮಾಡ್ತಾ ಇದ್ದೀರಾ ಇದ್ರ ಜೊತೆಗೆ?
0: ಇಲ್ಲ ಸರ್, ಎಮ್ಮೆ ಸಾಕಿದೀವಿ. 6 ಜಾನುವಾರು ಇದಾವೆ ನಮ್ಗೆ, ಅದೇ ಸಾಕಾಗ ಜಾನುವಾರು. ಗೊಬ್ಬರ ಸುಲಭ ಮಾಡಿದ್ವಿ, ಹಾಲಿನ ಆದಾಯನೂ ಸರಿ, ಮನೆ ಹಾಲು ಆಗುತ್ತೆ, ಗೊಬ್ಬರ ಬೇಕು ಸರ್. ಇವತ್ತು ನೈಸರ್ಗಿಕ ಕೃಷಿ ಮಾಡ್ತೀವಿ, ಹಾಗಾಗಿ ನಮ್ಗೆ ಜಾನುವಾರುಗಳ ಬಹಳ ಇದೆ. ನಮ್ಗೆ ಬಾಗಲಕೋಟೆ ಯೂನಿವರ್ಸಿಟಿ ಸಿರ್ಸಿಯವರಿಂದ ಕಳೆದ 2019-20 ನಮ್ಮ ಗ್ರಾಮವನ್ನ ನೈಸರ್ಗಿಕ ಕೃಷಿ ಗ್ರಾಮ ಅಂತ ಒಂದು ಅಲಾಟ್ ಮಾಡಿದ್ರು. ಅದರೊಳಗೆ ಒಂದು 3 ಕೋಟಿ ಅನುದಾನನೂ ಕೊಟ್ಟಿದ್ರು ನಮ್ಮ ಸಿಂಡ್ಲಿ ನೆಲ್ಲೂರಿಗೆ. ಅದರೊಳಗೆ ಒಂದು 11 ಲಕ್ಷ ಖರ್ಚು ಮಾಡಿದ್ವಿ. 103 ಮನೆ ಬರ್ತೀವಿ, ಎಲ್ಲರಿಗೂ ಒಂದು ಜಾನುವಾರು ಮಲಗಲಿಕ್ಕೆ ಒಂದು ತೊಟ್ಟಿ, ಜಾನುವಾರು ಅದಕ್ಕೆಲ್ಲ ಕೊಟ್ಟಿದೆ. ಅವಾಗ ಡ್ರಮ್ ಬ್ಯಾರಲ್ಗಳು ಮತ್ತೆ ರೈತರಿಗೆ ಬೇಕಾದ ಸೆಣಬು ಮತ್ತೆ ಡೇಯಂಚ ಹಾಕ್ಲಿಕ್ಕೆ ಜನರಿಗೆ ಪ್ರೋತ್ಸಾಹ ಕೊಟ್ಟಿವಿ. ಯಾಕಂದ್ರೆ ಅವತ್ತು ಬರೀ ಒಂದು ಒಬ್ಬಿಬ್ರು ನಾವು ಹಾಕಿದ್ವಿ ಡೇಯಂಚ ಸೆಣಬನ್ನ. ಇವತ್ತು ನಮ್ಮ ಇಡೀ ಊರಲ್ಲಿ ಯಾರು ಭತ್ತದ ಗದ್ದೆಗಳಿಗೆ ದಡ್ಡಿ ಗೊಬ್ಬರ ಹಾಕಲ್ಲ, ನಾವು ಸೆಣಬು ಮತ್ತೆ ಡೇಯಂಚನೆ ಹಾಕ್ರಿ ಅಂತ ಪ್ರೇರೇಪಿಸ್ತೇವೆ. ಜೊತೆ ನಮ್ಮ ಇಡೀ ಪಂಚಾಯತ್ಗೂ ವ್ಯಾಪಿಸುತ್ತೆ ಈಗ. ಹಾಗಾಗಿ ಯಾರು ಭತ್ತದ ಗದ್ದೆಗಳಿಗೆ ದಡ್ಡಿ ಗೊಬ್ಬರ ಹಾಕಲ್ಲ, ಅದ್ರ ಬದಲು ಸೆಣಬು ಮತ್ತು ಡೇಯಂಚ ಅನ್ನು ಬೆಳೀತಾರೆ. ಅವಾಗ ನಮ್ಗೆ ಅದು ಸೇವ್ ಆಯ್ತು ಸರ್. ಮತ್ತೆ ಜೊತೆ ನಾವು ಸರ್ಕಾರಿ ಗೊಬ್ಬರ ನಾವು ಜಾಸ್ತಿ ಹಾಕ್ಬಾಡ್ರಿ ಅಂತಲೇ ನಾವು ಹೇಳೋದು. ಆದಷ್ಟು ನೈಸರ್ಗಿಕ ಬೆಳೆಯೋಣ. ಅದರಿಂದ ನೈಸರ್ಗಿಕ ಬೆಳೆದ ಸರ್ ಭತ್ತ ಅಡಿಕೆಯಲ್ಲಿ ಬರುವಂತ ಕೊಳೆ ಕಡಿಮೆ, ಭತ್ತದಲ್ಲಿ ಬರುವಂತ ಜಳ್ಳಿನ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಕಾಗುತ್ತೆ, ರಾಸಾಯನಿಕ ಬಿಟ್ಟು ನಮ್ಮ ಹತ್ರ ಬದುಕಾಗಲ್ಲ.
1: ಅಲ್ಪ ಸ್ವಲ್ಪ ಬೇಕು
0: ಬೇಕು ಸರ್, ಬೇಕು ಬೇಕು. ಆದ್ರೆ ಬಹುವಾರ್ಷಿಕ ಬೆಳೆಗಳಿಗೆ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಹಾಕಿದ್ರು ಅದ್ರ ಪರಿಣಾಮ ಅವರೇ ಇನ್ನು ಎದುರಿಸಬೇಕಾಗಿ. ಬಂದಿರುವಂತ ಎಲೆ ಚುಕ್ಕೆ, ವಿಪರೀತ ಕೊಳೆ, ಯಾರು ಜಾಸ್ತಿ ಬಳಸಿರ್ತಾರೆ ಅಲ್ಲೇ ಬಂದಿರುತ್ತೆ. ಯಾರು ಜಾನುವಾರುಗಳ ಗೊಬ್ಬರ, ಜಾನುವಾರುಗಳ ಕಾಲಲ್ಲಿರುವಂತ ಗೊಬ್ಬರ, ಉಚ್ಚಗೋತ, ಸಗಣಿ ರಾಡಿ ಇಂಥದ್ ಹಾಕ್ತಿರ್ಬಾರ. ನಮ್ದು ಒಂದು ಕೊಟ್ಟಿಗೆ ತೊಳೆದ ನೀರು, ಗೋಬರ್ ಗ್ಯಾಸ್ ಎಂದು ಮತ್ತು ಗೋಮೂತ್ರ, ಮೂರು ಒಂದೇ ಕಡೆ ಹೋಗ್ಬೇಕಂತ ಒಂದು ಸುಮಾರು 2,000 ಲೀಟರ್ ಅಂತ ಒಂದು ಟ್ಯಾಂಕ್ ಮಾಡಿದ್ವಿ. ಅದಕ್ಕೊಂದು ಬೀಳುತ್ತೆ, ಅದಕ್ಕೊಂದು 2 HP ಮೋಟರ್ ಇಟ್ಟಿದ್ವಿ. 4 ಟಿಲ್ಲರ್ ಮೇಲೆ 1,000 ಲೀಟರ್ ಡ್ರಮ್ ಇಟ್ಕೊಂಡು ವರ್ಷದ ಒಂದು 3 ಬಾರಿ ಹಾಕ್ತಿವಿ. ಒಂದು ಗಿಡಕ್ಕೆ ಒಂದು 10 ಲೀಟರ್ ಅಂತ ಹಾಕ್ತಿವಿ. ಹಾಗೆ ತೋಟ ಪ್ರತಿ ವರ್ಷಿಟ್ಟಿಡಿ ಹಸಿರು ಇರ್ತದೆ. ಮತ್ತೆ ಬರುವಂತ ರೋಗಗಳು ಬರುತ್ತೆ, ಕೊಳೆ ಬರಲ್ಲ ಅಂತ ಇಲ್ಲ, ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ.
1: ತೀವ್ರತೆ
0: ಕಡಿಮೆ ಇರುತ್ತೆ. ಅಕ್ಕಪಕ್ಕದ ನೋಡಿದಾಗ ನಮ್ಮ ಜಮೀನ ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ.
1: ಈ ವರ್ಷ ಹೇಗಿದೆ ಕೊಳೆ ರೋಗದ? ಯಾಕಂದ್ರೆ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಅನ್ಸುತ್ತೆ ಈ ವರ್ಷ ಅಲ್ವಾ? ಹೇಗೆ ಕೊಳೆ ರೋಗದ ಪ್ರಮಾಣ ಯಾವ ರೀತಿಯಿಂದ ಇದೆ?
0: ಇದೆ ಇದೆ, ಈ ಕೊಳೆ ಇದೆ. ಬಟ್ ನಮ್ಮ ಜಮೀನ್ ಕಡಿಮೆ ಇದೆ ಸರ್,
1: ಕಡಿಮೆ
0: ಸರ್. ತೀವ್ರತೆ ಕಡಿಮೆ ಇದೆ. ವರ್ಷ ನಮ್ಗೆ ಅನ್ಸಿಲ್ಲ, ನಮ್ಮ ಪಕ್ಕದ ನಮ್ಮ ತಮ್ಮಂದೇ ಬಂದು ಬಹಳ ವಿಪರೀತ ಕೊಳೆ ಬಂದಿದೆ. ಆದ್ರೆ ಅವನಕ್ಕೂ ನಮ್ದು ಕಂಪೇರ್ ಮಾಡಿದಾಗ ನಮ್ದು ಇದೆ ಕೊಳೆ ಬಂದಿತ್ತು. ಆದ್ರೆ ಆ ತೀವ್ರತೆಯಲ್ಲಿ ಬೆಳಿಗ್ಗೆ ನಮ್ದು ಕಳೆದ ವರ್ಷದ ಬೆಳಿಗ್ಗೆ ಚೆನ್ನಾಗಿದೆ ಸರ್.
1: ಇದ್ರ ಜೊತೆಗೆ ಉಪ ಬೆಳೆಯಾಗಿ ಏನ್ ತಗೊಳ್ತಾ ಇದ್ದೀರಿ? ಈಗ ಕಾಳು ಮೆಣಸು ಆಗಿರ್ಲಿ, ಕೊಕ್ಕೋ ಆಗಿರ್ಲಿ, ಈ ತರದ ಉಪ ಬೆಳೆಗಳು ತಗೊಳ್ತಾ ಇದ್ದೀರಾ?
0: ಇದೆ ಸರ್, ಇದೆ. ಅಡಿಕೆ ನಮ್ದು ಮುಖ್ಯ ಬೆಳೆ, ಭತ್ತ ಊಟಕ್ಕಾಗಷ್ಟು 1.5 ಎಕರೆ ಭತ್ತ ಮಾಡಿದ್ವಿ. ಉಳಿದ 3.5 ಎಕರೆ ಒಳಗೆ ಅಡಿಕೆ ಮಾಡಿದ್ವಿ. ಅಡಿಕೆಯ ಸುತ್ತ ತೆಂಗಿನ ಮರ ಹಾಕಿದ್ವಿ. ಮೊದಲು ನಾವು ತೆಂಗಿನಕಾಯಿ ಖರೀದಿ ಮಾಡ್ತಿದ್ವಿ. ಈಗ ನಮ್ಗೆ ಕೊಬ್ಬರಿ ಎಣ್ಣೆಗೆ ಆಗಷ್ಟು ಎಷ್ಟು ಬೇಕು ಮನೆ ಬಳಕೆಗೆ ಅಷ್ಟು ಮಾಡಿದ್ವಿ, ಮಾರಾಷ್ಟ್ರ ಮಾಡಿಲ್ಲ. ಜೊತೆ ಅದ್ರ ಜೊತೆಗೆ ಹಲಸು ಬರ್ತಾ ಐತಿ ಮನೆ ತಿನ್ಲಿಕ್ಕೆ. ಸ್ವಲ್ಪ ಸಪೋರ್ಟ್ ಗಿಡ ಹಣ್ಣಿನ ಬೆಳೆ ಇದಾವೆ, ಮನೆ ತಿನ್ನಷ್ಟು ಬರ್ತವೆ. ಬಾಳೆ ಇದೆ, ಕಾಳು ಮೆಣಸಿದೆ, ಕಾಳು ಮೆಣಸು ಅದರೊಳಗಿದೆ. ಮನೆ ಸಾಕಾಗಷ್ಟು ಏಲಕ್ಕಿ ಇದೆ, ಮತ್ತೆ ಸ್ವಲ್ಪ ಜಾಯಿಕಾಯಿ ಹಾಕೊಂಡಿದ್ದೀವಿ, ಅವಲೇ ನೀವು ಬೆಳೆ ಬರ್ತಾ ಇಲ್ಲ. ಲವಂಗ ಹಾಕಿದ್ವಿ, ಬೆಣ್ಣೆ ಹಣ್ಣಿನ ಗಿಡ ಹಾಕೊಂಡಿದ್ವಿ, ನಮಗೆ ಬೇಕಾದಷ್ಟೆಲ್ಲ ಹಾಕಿದ್ವಿ. ಆದ್ರೆ ಇನ್ನು ಬೆಳೆ ಫಸಲು ಹಂತದಲ್ಲಿ ಇದಾವೆ. ಕಾಳು ಮೆಣಸು ಎಲ್ಲ ಬರ್ತಾ ಇದೆ, ಚಾಲಕ್ಕಿ ಕಾಳು ಮೆಣಸು ಎಲ್ಲ ಬರ್ತಾ ಇದಾವೆ. ಜಾಯಿಕಾಯಿ ಕೊಯ್ಲಿಗೆ ಬರ್ಲಿಲ್ಲ ಏನು. ಮತ್ತೆ 2 ಬೇರಲಸಿನ ಮರ ಇದಾವೆ ಸರ್, ಬಹಳ ಚೆನ್ನಾಗಿದೆ. ಮನೆ ಸಾಕಷ್ಟಾಗ ಅವು ಅಷ್ಟೇ ಒಂದು 2-3 ಸಾವಿರ ಆದಾಯ ಕೊಡ್ತವೆ. ತಿನ್ನಕಲ್ಲ ಅವೆಲ್ಲ ವಿಶೇಷ ಬೆಳೆ ಟೇಸ್ಟ್ ಇರ್ತವೆ.
1: ಇದ್ರ ಜೊತೆಗೆ ಈಗ ಮತ್ತೆ ತಾವು ಹೂವಿನ ಬೆಳೆ ಆಗಿರ್ಲಿ ಮತ್ತೆ ಏನು ಔಷಧಿ ಬೆಳೆಗಳಾಗಿರ್ಲಿ ಮನೆಗೋಸ್ಕರನೇ ಬೆಳೀತಾ ಇದ್ದೀರಾ?
0: ಇಲ್ಲ ಸರ್, ಹೂವಿನ ಬೆಳೆ ಹಿಂದೆ ನಾವು ಚೆಂಡು ಹೂವು ಮಾಡಿದ್ವಿ ವರ್ಷ. ಆದ್ರೆ ನಮ್ಮಲ್ಲಿ ಮಳೆ ಪ್ರಮಾಣ ಆಗಿದ್ಕೋ ಏನೋ ಗೊತ್ತಿಲ್ಲ,
1: ಸ್ವಲ್ಪ
0: ವೆಲ್ಕಮ್ ಸೀಡ್ಸ್ ಅಂತ ತಂದು ನಾನೇ ಮಾಡಿದ್ವಿ 1-2 ಎಕರೆ.

0: ಭತ್ತ ಬರುತ್ತೆ. ಜೊತೆಗೆ ರೈತರ ಅಂದ್ರೆ ಎಲ್ಲದನ್ನೂ ಒಂದು ಪ್ರಯೋಗ ಮಾಡ್ಬೇಕಲ್ಲ ಸರ್, ರೈತ ಮುಂದೆ ಯೂತ್ಸ್ಗೆ ಮುಂದೆ ಸಮಾಜಕ್ಕೆ ರೈತರಿಗೆ ಸೋಲಿಲ್ಲ ಸರ್. ಯೋಜನೆ ಆದಷ್ಟು ನಗರಕ್ಕೆ ಹೋಗೋದನ್ನ ಕಡಿಮೆ ಮಾಡಬೇಕು. ಹಳ್ಳಿಯಲ್ಲೇ ಮಾಡಿದ್ರೆ ಇದೆ ಸರ್ ನಗರ ಜೀವನದಷ್ಟೇ ಸುಖ ಮತ್ತೆ ನೆಮ್ಮದಿ ಇದೆ ಸರ್. ಆಗ ನಮ್ಮ ಉದ್ದೇಶ ಯೂತ್ಸ್ ಕೃಷಿಯಲ್ಲಿ ಬಡಕೊಳ್ಬೇಕು ಸರ್.
1: ಈಗ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅಂತ ಹೇಳ್ತಾ ಇದ್ರಿ, ಏನು ಒಂದು ನಿಮ್ಮ ಊರಿಗೆ ಒಳ್ಳೇದಾಗ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ರಿ?
0: ಊರಿಗೆ ಅಂದ್ರೆ ಸರ್ ಪಂಚಾಯತ್ ಸದಸ್ಯರಿಗೆ ನಮ್ಗೆ ಅನುದಾನಗಳು ಕಡಿಮೆ ಇರ್ತವೆ. ಆದ್ರೆ ನಾನು ಬಂದು ಮೊದಲು ಮಾಡಿದ ನಮ್ಮ ಗ್ರಾಮದಲ್ಲಿ ಎಷ್ಟು ಹಿರಿಯರು ಇದಾರೆ, ಹಿರಿಯ 60 ವರ್ಷ ದಾಟಿದಂತ ಅವ್ರು, ನಾನು ಬಂದ ಟೈಮ್ 60 ರಿಂದ 70 ವರ್ಷದಿದ್ರು. ಪ್ರತಿ ಮೊದಲನೇ ಪ್ಯಾಕೇಜ್ ಅವ್ರು ಅಷ್ಟು ಕರ್ಕೊಂಡು ಮಾನ್ಯ ಅವಾಗ ಶೆಲೋಮಣಿ ಅಂತ ಡಿಸಿ ಸಾಹೇಬ್ ಅವ್ರ ಹತ್ರ ಇಟ್ಸಿ 46 ಜನರಿಗೂ ನಮ್ಮ ಗ್ರಾಮಕ್ಕೆ ಅವ್ರು ಬಂದರು. ಬಂದು 46 ಜನರಿಗೂ ನಾವು ಇದನ್ನ ಕೊಡಿಸಿದ್ವಿ, ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ವಿಧವಾ ವೇತನ ಕೊಡಿಸ್ತೀವಿ. ಆ ನಂತರ ನಮ್ಮ ಗ್ರಾಮಕ್ಕೆ ಏನ್ ಆಗ್ಬೇಕು ಅನ್ನೋದು ನೀಲಿ ನಕಾಶೆ ಸಹ ತಯಾರಿ ಮಾಡಿದ್ದೇವೆ. ಅದರ ಅನುದಾನ ಬೇಕು ಸರ್ ಸರ್ಕಾರ. ನಾವು ಏನು ಗ್ರಾಮ ಪಂಚಾಯತ್ ಶೌಚಾಲಯ ಕೊಡಬಹುದು ಅಥವಾ ನರೇಗಾ ಕೆಲಸ ಮಾಡಬಹುದು, ದೊಡ್ಡ ದೊಡ್ಡ ವರ್ಗಗಳಿಗೆ ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಮಂತ್ರಿಗಳ ಸಹಾಯ ಬೇಕಾಗುತ್ತೆ. ಹಾಗಾಗಿ ನೀಲಿ ನಕಾಶೆ, ನಮ್ಮದೊಂದು ಹಳ್ಳ ಇದೆ ರೇಣುಕಾ ನದಿ ಅಂತೀವಿ, ಅದು ನಮ್ಗೆ 3 ಕಿಲೋಮೀಟರ್ ಹೊರದಿದೆ. ಅದನ್ನ ಎರಡೂ ಸೈಡು ಓಪನ್ ಮಾಡಿ 5-5 ಫುಟ್ ಕಟ್ ಮಾಡಿ ಅದಕ್ಕೆ 3-4 ಬ್ಯಾರೇಜ್ಗಳು ಮಾಡಿದ್ರೆ ಇಡೀ ನಮ್ಮ ಗ್ರಾಮ ನೀರಾವರಿ ಆಗುತ್ತೆ ಅಂತ ಅದೊಂದು ನೀಲಿ ನಕಾಶೆ ಮಾಡಿ ಇಟ್ಟಿದ್ದೀವಿ. ಅದು ಕೃಷಿ ಇಲಾಖೆ ಕಳೆದ ವರ್ಷ ಒಂದು ಮಿನಿ ಪಿಕಪ್ ಗಳನ್ನು ಕೊಟ್ಟರು 5-5 ಲಕ್ಷದ ಅನುದಾನದೊಳಗೆ. ಚೆನ್ನಾಗಿ ಹೆಲ್ಪ್ ಆದ್ವಿ, ಯಾಕಂದ್ರೆ ರೈತರು ಈ ಕಡೆ ದಂಡಿಯಿಂದ ಆ ಕಡೆ ದಂಡಿ ಹೋಗ್ಲಿಕ್ಕೂ ಒಂದು ಸಣ್ಣ ಬಿಡ್ಜ್ ಟೈಪ್. ಎರಡನೇದಾಗಿ ಅಂದ್ರೆ ಬೇಸಿಗೆ ನೀರ್ ನಿಲ್ಸ್ಕೊಳ್ಳೋಕೂ ಅನುಕೂಲ ಆಗುತ್ತೆ. ಹಂಗಾಗಿ ಅದನ್ನೆಲ್ಲ ಮಾಡಿಸಿದ್ವಿ ಸರ್. ಅದು ನಮ್ಮ ಅನುದಾನ ಅಲ್ಲ ಸರ್, ಅವತ್ತು ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಕೊಟ್ಟರು. ನಮ್ಮ ಗ್ರಾಮಕ್ಕೆ ನಮ್ಮ 5 ವರ್ಷದ ಏನ್ ಬೇಕು ಅನ್ನೋದನ್ನ ನೀಲಿ ನಕಾಶೆ ಅಂತ ತಯಾರಿಸಿಟ್ಟಿದ್ವಿ. ಮತ್ತ ಜೊತೆಗೆ ಒಂದು ಕ್ರೀಡಾಂಗಣ ಇತ್ತು ಗ್ರಾಮದ ಎದುರಿಗೆ, 3 ಎಕರೆ ಖಾಲಿ ಲ್ಯಾಂಡ್ ಇತ್ತು, ಯುವಕ ಮಂಡಳಿ ಸಂಪರ್ಕ ಇದೆ, ಯುವಕ ಮಂಡಳಿ ಇಟ್ಟಿದ್ವಿ. ಅದನ್ನ ಗ್ರಾಮಸ್ಥರ ಸಹಕಾರದಿಂದ ಮಾನ್ಯ ಸೆಲವಣಿ ಸಾಹೇಬರು ಸಂಘ ಸಂಸ್ಥೆ ಕೊಡಕ್ ಬರಲಪ್ಪ, ನೀವು ಇದಾರು ಶಾಲೆ ಕೊಡಿಸ್ರಿ ಅಂತಂದ್ರು. ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಅದಕ್ಕೆ ಪಾಣಿ ಮಾಡಿಸಿದ್ವಿ. ದೇವಸ್ಥಾನ, ಒಂದು ದೇವಸ್ಥಾನ ಗ್ರಾಮದಾರೆಲ್ಲ ಸೇರ್ಕೊಟ್ಟಿವಿ, ಅದ್ ನಾವು ಕೈ ಜೋಡಿಸ್ತೀವಿ. ಮತ್ತೊಂದು ಈಶ್ವರ ದೇವಸ್ಥಾನ ಕಟ್ಸ್ತಾ ಇದ್ವಿ, ಮತ್ತು ಗ್ರಾಮಕ್ಕೆ ಒಂದು ಹಾಲಿನ ಡೈರಿ ತಂದ್ವಿ, ನಾವು ಮೆಂಬರ್ ಆದ್ಮೇಲೆ ಒಂದು ಹಾಲಿನ ಡೈರಿ ತಂದ್ವಿ. ಮತ್ತೆ ಆಮೇಲೆ ಗ್ರಾಮಕ್ಕೆ ನಮ್ಮ ಶಿಸ್ತಿಯಿಂದ ಒಂದು ಬಸ್ ಬಿಡಿಸ್ಲಿ, ನಮ್ಮ ಹಿರಿಯರೆಲ್ಲ ಸಹಕಾರ ಮಾಡಿದ್ರು. ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಗ್ರಾಮಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಶಾಲೆ ಮಕ್ಕಳಿಗೆ ಬಸ್ ಹೋಗುವಂತ ವ್ಯವಸ್ಥೆ ಮಾಡಿದ್ವಿ. ನರೇಗಾ, ನಮ್ಮ ಪಂಚಾಯತಿಯ 15 ಜನ ಸದಸ್ಯರು ಇದೀವಿ, ನಾವು ಸ್ವಲ್ಪ ಅವ್ರೆಲ್ಲರಿಗಿಂತಲೂ ಹೈಯೆಸ್ಟ್ ಆಗಿ ನಮ್ಮ ಗ್ರಾಮದಲ್ಲಿ ನರೇಗಾ ಇವತ್ತು ನಡೀತಾ ಇದೆ. ಬಂದಿದೀವಿ ಇವತ್ತು ಒಂದು 20 ಜನರು ಕಾರ್ಮಿಕರು ನರೇಗಾ ಮಾಡ್ತಾ ಇದಾರೆ. ನಮ್ಮ ಪಂಚಾಯತಿಯ ದೊಡ್ಡ ಅನುದಾನ ನರೇಗಾ ಸರ್ ಹಳ್ಳಿಗಳಲ್ಲಿ, ಯಾಕಂದ್ರೆ ನಾವೇ ಕೂಲಿ ಮಾಡ್ಕೊಳ್ಳೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ.
1: ಈಗ ಈ ಮೀನು ಈಗ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಪ್ರಾಯೋಗಿಕವಾಗಿ ಸ್ವಲ್ಪ ತೆಗೆದಿದ್ರಿ ಅಂತ ಹೇಳ್ತಾ ಇದೀರಿ. ಈಗ ಮುಖ್ಯವಾಗಿ ಮಾರಾಟ ಮಾಡ್ಬೇಕನ್ನೋ ಒಂದು ದೃಷ್ಟಿಯಿಂದ ತೆಗೆದ್ರೆ ಎಲ್ಲಿ ಮಾರಾಟ ಮಾಡ್ತೀರಿ?
0: ಮಾರಾಟ ಮೊದಲನೇ ಹೇಳಿದಾಗ ಸರ್, ನಾನು ಮೀನನ್ನ ನನ್ನ ಹವ್ಯಾಸಕ್ಕೋಸ್ಕರ ಬೆಳೆಸಿದ್ದೀನಿ. ನಿಮ್ಮ ಜೊತೆ ಮಾರುಕಟ್ಟೆ ಅಂದ್ರೆ ಸರ್, ಉದಾಹರಣೆ ನಮ್ಮ ಗ್ರಾಮದಲ್ಲಿ 103 ಮನೆ ಇದೆ. 103 ಮನೆಗೆ ಪ್ರತಿ ದಿವಸ ಸರ್ ಹೆಚ್ಚು ಕಡಿಮೆ 70 ಕಿಲೋ ಮೀನು ಬೇಕಾಗುತ್ತೆ. ಈ ಆಲೋಚನೆ ಮಾಡಿದ್ರೆ ನನ್ನಂತರ ಇನ್ನೂ 4 ಜನ ಮಾಡಿದ್ರು ಸಹ ನಮ್ಮೂರಿಗೆ ಪೂರೈಸಕ್ಕಾಗಲ್ಲ. ಉದಾಹರಣೆ, ಪಕ್ಕದ ನಮ್ಮ ದೊಡ್ಡ ದೊಡ್ಡ ಗ್ರಾಮಗಳಿದಾವೆ, ತಲಗುಂದ್ಲಿ, ಬೆನ್ನೂರು ಅಂತ 300 ಗಟ್ಟಲೆ ಮನೆ ಇದಾವೆ. ಅಲ್ಲಿಗೆಲ್ಲ ಒಂದು ದಿವಸಕ್ಕೆ 2-2 ಕ್ವಿಂಟಲ್ ಬೇಕು. ನನ್ನಂತ 10 ಜನ ಊರಾಗ 2-2 ಜನ ರೈತರು ತಯಾರಾದ್ರು ಆ ಊರಿಗೆ ಸಾಕಷ್ಟು ಮೀನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮಾರುಕಟ್ಟೆ ಸಮಸ್ಯೆ ಬರಲ್ಲ ಸರ್, ಬರಲ್ಲ. ನಾನೀಗ ಹವ್ಯಾಸವಾಗಿ ಮಾಡಿದೀನಿ, ಬಟ್ ಆದ್ರೆ ಮಾರುಕಟ್ಟೆ ದೃಷ್ಟಿ ನೋಡಿದ್ರೆ ಬೇಕು. ನನ್ನಂತರ 10 ಜನ ಈ ರಂಗಕ್ಕೆ ಬಂದ್ರು ಅವ್ರಿಗೆ ಪೂರೈಕೆ ಮಾಡಕ್ಕಾಗಲ್ಲ.
1: ಅಂದ್ರೆ ಬೇಡಿಕೆ
0: ಜಾಸ್ತಿ ಇದೆ.
1: ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಮಲೆನಾಡಿನಲ್ಲಿ ಹೆಚ್ಚಿನ ಮಳೆ ಬೀಳತ್ತಂತ ಅದು ಸರ್ವೇ ಸಾಮಾನ್ಯ ಅಲ್ವಾ? ಸೊ ಈ ಅದರಲ್ಲಿ ಈಗ ಕೃಷಿ ಹೊಂಡ ಮಾಡ್ಬಿಟ್ಟು ನೀವು ಮೀನು ಮರಿ ಮಾಡೋದು ಕಷ್ಟದ ಸಂಗತಿ ಅಂತೀರಾ ಅಥವಾ ಸುಲಭದ ಕೆಲಸ ಅಂತ ಹೇಳ್ತೀರಾ?
0: ಇಲ್ಲ ಸರ್, ಮಾಡ್ಬೇಕು. ಪ್ರತಿಯೊಬ್ಬ ರೈತನು ಕೃಷಿ ಹೊಂಡ ಮಾಡ್ಬೇಕು. ಯಾಕೆ ಅಂತ ಆದ್ರೆ ಬೋರ್ ಕೈ ಕೊಡುತ್ತೆ, ಕರೆಂಟ್ ಕೈ ಕೊಡುತ್ತೆ. ಬೋರ್ನಾಗಿರೋ ನೀರು ನಮ್ಗೆ ಯಾರಿಗೂ ಕಾಣಲ್ಲ. ಬೋರ್ ಪ್ರತಿಯೊಬ್ಬ ಬೋರ್ ಇದ್ದವನು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದಕ್ಕೆ ಡಂಪ್ ಮಾಡ್ಕೊಂಡು, ನಮ್ದು ಕೃಷಿ ಹೊಂಡ 60x60 ಹೆಚ್ಚು ಕಡಿಮೆ 5 HP ಮೋಟ್ರಿನ 190 ಗಂಟೆ ನೀರು ನಿಂತಿರುತ್ತೆ. ಅಷ್ಟು ನೀರು ಓಪನ್. ಒಂದ್ ವೇಳೆ ಕರೆಂಟ್ ಒಂದ್ ವಾರ ಹೋದ್ರು ಕೂಡ ಏನೋ TC ಕೆಟ್ರು, ಒಂದ್ ಸೀಮೆಣ್ಣೆ ಪಂಪ್ ಡೀಸೆಲ್ ಪಂಪ್ ಹಾಕಿ ಹೊಡಿಬಹುದು. ಬೋರ್ ಕೈ ಕೊಟ್ರು ಟ್ಯಾಂಕ್ ನೀರಿರುತ್ತೆ, ಕರೆಂಟ್ ಕೈ ಕೊಟ್ರು ಟ್ಯಾಂಕ್ ನೀರಿರುತ್ತೆ. ಹಾಗಾಗಿ ನನ್ನ ಪ್ರಕಾರ ಪ್ರತಿಯೊಬ್ಬನು ಒಂದೊಂದು ಕೃಷಿ ಹೊಂಡ ಮಾಡ್ಕೊಳ್ಬೇಕು. ಆದ್ರೆ ಸರ್ಕಾರ ಈಗ ಅನುದಾನ ಕೊರತೆ ಅಂತ ಇದಾರೆ, ಆದ್ರೆ ಆದ್ಯತೆ ಮೇಲೆ ಕೊಡ್ತಾ ಇದ್ರಿ. ಮೊನ್ನೆನೂ ನಮ್ಮ ವಾರ್ಡ್ನಲ್ಲಿ ಒಬ್ರಿಗೆ ಕೊಡಿಸಿದ್ವಿ, ನಾವು ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದಾರೆ. ಹಾಗೆ ನಮ್ಮ ಪ್ರಕಾರ ಪ್ರತಿಯೊಬ್ಬ ರೈತನು ಏನಾದ್ರೂ ಅಡಿಕೆ ದೀರ್ಘಾವಧಿ ಬೆಳೆ ಮಾಡಿದವರಿದ್ರೆ ಅದ್ರ ಜೊತೆ ಬರೀ ಅಡಿಕೆ ಒಂದೇ ಜೋಲ್ಬಾರ್ದು, ಹಣ್ಣಿನ ಬೆಳೆ ಮಾಡ್ಕೊಳ್ಬೇಕು. ಮತ್ತೆ ಏನಾದ್ರೂ ಗೇರು ಮತ್ತು ಒಣ ಬೇಸಾಯದ ಬೆಳೆ ಮಾಡ್ಕೊಳ್ಬೇಕು. ಪಾಮ್ ಬಂದಿದೆ ಇವತ್ತು, ಒಣ ಬೇಸಾಯದ ಬೆಳೆ ಮಾಡ್ಕೊಳ್ಬೇಕು. ಕೃಷಿ ಹೊಂಡ ಮಾಡ್ಕೊಳ್ಬೇಕು. ಹೊಂಡದಲ್ಲಿ ಮೀನು ಸಾಕಂಡ ಹವ್ಯಾಸನ ಆಯ್ತು, ಕುರಿ ಕೋಳಿ ಸಾಕ ಜಾನುವಾರುಗಳು ಮಾಡ್ಕೊಂಡ್ರೆ ಗೊಬ್ಬರಕ್ಕೂ ಆಗ್ತದೆ. ಹಾಗಾಗಿ ರೈತ ಒಂದು ಬೆಳೆ ಮೇಲೆ ಯಾವತ್ತೂ ಇನ್ವಾಲ್ವ್ ಆಗಬಾರ್ದು. ಪ್ರತಿಯೊಬ್ಬರು ಉಪಕಸುಬುಗಳನ್ನು ಪ್ರತಿಯೊಬ್ಬರು ಮಾಡ್ಬೇಕು. ಆವಾಗ ನಮ್ಮ ನಿತ್ಯದ ಆದಾಯ ಅದರಲ್ಲಿ ಹೋಗುತ್ತೆ. ಕೇವಲ ಬರೀ ಒಂದು ಅಡಕೆಗೆ ಒಂದು ಜೋತು ಬಿದ್ದರೆ ಇವತ್ತಿನ ಮುಂದಿನ ಮಾರುಕಟ್ಟೆಯಲ್ಲಿ ಎಂದಾರು ಒಂದಿನ

0: ಆದ್ರೆ ರೈತ ಸೋಲ್ತಾನೆ. ರೈತ ಸೋಲಬಾರದು ಸರ್, ಈ ದೇಶ ಕೃಷಿ ಪ್ರಧಾನ ದೇಶ, ಹಾಗೆ ರೈತ ಸೋಲಬಾರ, ರೈತ ಸೋಲಬಾರದು ಅಂದ್ರೆ ಉಪಕಸಬಾರ ಅಂತ ನಾವು ಮಾಡ್ಬೇಕು ಸರ್, ಪ್ರತಿಯೊಬ್ಬ ರೈತರು ಮಾಡ್ಬೇಕು. ಅದ್ರ ಜೊತೆ ಇದು ಒಂದು ಮೀನುಗಾರಿಕೆನೂ ಒಂದು. ಮತ್ತೆ ಮೀನುಗಾರಿಕೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಅಧಿಕಾರಿ ಒಳ್ಳೆ ಅಧಿಕಾರಿಗಳಿದ್ದಾರೆ, ಸಹಕಾರ ಮಾಡ್ತಾರೆ, ಕೇಳಿದ ಪರಿಕರಗಳನ್ನು ಕೊಡ್ತಾರೆ. ಆದ್ರೆ ನಾವು ಆ ಸಂಪರ್ಕವನ್ನು ಬೆಳೆಸಬೇಕು. ನಮ್ಮ ಮನೆ ಕುತ್ಕೊಂಡ್ರೆ ಯಾರು ಕೊಡಲ್ಲ, ನನಗೆ ಪೈಪ್ ಬೇಕಂತ ಮನೆ ಕುತ್ಕೊಂಡು ಕೊಡಲ್ಲ. ಆರ್ ಎಸ್ ಕೆ ಸಂಪರ್ಕ ಇಟ್ಕೊಳ್ಬೇಕು, ಮೀನುಗಾರಿಕೆ ಇಲಾಖೆ ಸಂಪರ್ಕ ಇಟ್ಕೊಳ್ಬೇಕು, ಎಲ್ಲ ಇಲಾಖೆಗಳು ಸಂಪರ್ಕ ಇಟ್ಕೊಳ್ಬೇಕು. ಮತ್ ಜೊತೆಗೆ ಜನಪ್ರತಿನಿಧಿಗಳ ಸಂಪರ್ಕದಾಗ ಇರಬೇಕಾಗುತ್ತೆ. ಯಾಕಂದ್ರೆ ಅನುದಾನಗಳು ಕಡಿಮೆ ಬರ್ತವೆ, ಅವರು ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡೋ ಹೊತ್ತಿಗೆ ಇಲ್ಲ ನಮ್ದು ಒಂದು ಬೇಡಿಕೆ ಇರಬೇಕಾಗುತ್ತೆ ಸರ್, ನಮ್ಮ ಗ್ರಾಮಕ್ಕೆ ಇದು ಬೇಕು, ನಮ್ಮ ವಾರ್ಡಿಗೆ ಇದು ಬೇಕು ಅಂತ ಕೇಳಿದ ಅವ್ರಿಗೆ ಇಲ್ಲೋ ಒಂದು ಹಂಚಿಕೆ ಮಾಡೋ ಹೊತ್ತಿಗೆ ಅವ್ರಿಗೆ ಇದಾಗುತ್ತೆ. ನಾವು ಮನೆ ಕುತ್ಕೊಂಡಿವಿ ಅಂತ ಅಂದ್ರೆ ನಮ್ಮ ಮನೆ ಬಾಗಿಲಿಗೆ ಯಾರು ಬರಕ್ ಆಗಲ್ಲ ಸರ್, ನಮ್ಮ ಅವ್ರ ಸಂಪರ್ಕ ಮುಖ್ಯ ಸರ್.
1: ಕೊನೆಯದಾಗಿ ಈಗ ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕ.
0: ನನ್ನ ದೂರವಾಣಿ ಸಂಖ್ಯೆ ಸರ್ 78 42 82 48 ಸರ್. ಸಂಜೆ ನನ್ನ ಫೋನ್ ಮಾಡಿದ್ರೆ ಸಂಜೆ ಒಂದು 8 ಗಂಟೆ ಮೇಲೆ ಮಾಡಬೇಕು, ಹಗಲಿಟ್ಟಿ ಕೃಷಿ ಕಾಯಕದಾಗ ಇರ್ತೀವಿ, ಸಂಜೆ 8 ಗಂಟೆ ಮೇಲೆ ಸಂಪರ್ಕ ಮಾಡಿ ಅಂತ ನಾನು ಹೇಳ್ತೀನಿ ಸರ್.
1: ಒಳ್ಳೇದು ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರೇ, ಇದುವರೆಗೆ ತಮ್ಮ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಮೀನುಗಾರಿಕೆ ಜೊತೆಗೆ ಗ್ರಾಮ ಪಂಚಾಯತಿಯ ಒಂದು ಕಾರ್ಯಕ್ರಮಗಳ ಕುರಿತು ಕೂಡ ತಾವು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇದುವರೆಗೆ ತಾವು ಈ ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಧನ್ಯವಾದ ಕೃಷ್ಣಪ್ಪ ಅವರೇ.
0: ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇದುವರೆಗೂ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಕೃಷಿ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ SM ಸುಧಾಕರ್. ಈಗ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು ಈ ಕುರಿತು ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನ ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ

ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು ಈ ಕುರಿತು ಮಾಹಿತಿ ಕೇಳಿದಿರಿ. ಈಗ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ.
1: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
0: ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಬಂಧವರೇ, ಕಾರ್ಯಕ್ರಮದ ಕಡೆಯದಾಗಿ ಒಂದು ಕೃಷಿ ಹಾಡು

ರೈತ ಬಾಂಧವರೇ, ಇದರೊಂದಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಿಮ್ಮ ಭೇಟಿ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
2: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
2: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಧೈರ್ಯ ಮತ್ತು ಭಕ್ತಿಯ ಸಂಕೇತ ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ ಏಳು ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ ಒಂದು ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು ಸಾವಿರ ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು. ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂತಹದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ದವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ 2ನೇ ಸ್ಥಾನಕ್ಕೇರಿದ್ದು, ಅಗ್ರ 2 ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ ಒಂದು ಅಂಕ ಇಳಿಕೆ ನಂತರವೂ

ಸಮಯ ಸರಿಯಾಗಿ 7:45:50 ಕೆಳಗರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಾಶ್ಮೀರ್ ಕಿ ಕಲಿ ಚಿತ್ರದ ಗೀತೆ, ಧ್ವನಿ ಮೊಹಮ್ಮದ್ ರಫಿ ಅವರದು.

ಕೆಳಗರೆ ಕಾರ್ಯಕ್ರಮದ ಕಡೆಯದಾಗಿ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಸ್ವರಗಳಲ್ಲಿ ತೀಸರಿ ಮಂಜಿಲ್ ಚಿತ್ರದ ಈ ಗೀತೆ

0: ಕೆಳಗರೆ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈಗ ಕೇಳಗರ ಮೆಚ್ಚಿನ ಅಂದರೆ ಅವರು ಕರೆ ಮಾಡಿ ತಮ್ಮ ಇಷ್ಟವಾದ ಹಾಡನ್ನು ಹಾಡುವಂತಹ ಸಮಯ ಬಂದಾಗಿದೆ. ಅದಕ್ಕಿಂತ ಮುಂಚೆ ಒಂದೆರಡು ಸಂದೇಶ ನೋಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣಂತೆ. ಹಂಪಣ ನ್ಯಾಮತಿ ಅವರು ಹೇಳ್ತಾ ಇದ್ದಾರೆ, ಪ್ರಗತಿಪರ ರೈತ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಅವರು ಹೇಳಿದಂತೆ ರೈತರು ಸಮಗ್ರ ಕೃಷಿ ಅಳವಡಿಸಿಕೊಳ್ಳುವುದು ಒಳ್ಳೆಯದು, ಒಂದೇ ಬೆಳೆಯುವುದಕ್ಕಿಂತ ಬಹು ಬೆಳೆ ಪದ್ಧತಿ ಒಳ್ಳೆಯದು. ಅವರು ಮೀನುಗಾರಿಕೆ ಹೈನುಗಾರಿಕೆ ಮಾಡಿಕೊಂಡು ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಕೃಷಿ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಊರಲ್ಲೇ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರಿಗೂ ಆಕಾಶವಾಣಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜಯಪಟಸ್ವಾಮಿ ಕೆನಡಾದಿಂದ, ನಮಸ್ತೆ ಸರ್, ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ತುಂಬಾ ಇಷ್ಟವಾಯಿತು, ಇದೇ ರೀತಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿರಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಪ್ರೀತಿಯ ಸಹೋದರ ಮಾಲ್ತೇಶ್ ಅವರಿಗೆ ನಮ್ಮ ಪ್ರೀತಿಯ ಸಂಜಯ ವಂದನೆಗಳು. ಸಂಜೆಯಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಪ್ರಸಾರ ಆಗ್ತಾ ಇದೆ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರಘಟ್ಟದಿಂದ. ಓಕೆ ಕೇಳಿದರೆ ಈಗ ಕಾರ್ಯಕ್ರಮಕ್ಕೆ ಬರೋಣ. ಸೊ ಈ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಹಾಡುವಂತಹ ಸಮಯ. ಪ್ರತಿ ಅಂತ್ಯಾಕ್ಷರಿಯಲ್ಲಿ ನಾವು ನಿಮಗೆ ಅಕ್ಷರ ಕೊಡ್ತಾ ಇದ್ವಿ, ಅದೇ ಅಕ್ಷರದ ಹಾಡು ಅದೇ ಅಕ್ಷರ ಅಂತ ಹೇಳಿ ನಿಮಗೆ ಕೇಳ್ತಾ ಇದ್ವಿ, ಅದರದ ಅಕ್ಷರದ ಹಾಡನ್ನೇ ಹಾಡಬೇಕು ಅಂತೇಳಿ. ಇವತ್ತು ನಿಮಗೆ ಫ್ರೀ, ಯಾವುದೇ ನಿಮಗೆ ಬಾಂಡಿಂಗ್ ಇಲ್ಲ, ನಿಮ್ಮ ಇಷ್ಟವಾದ ಹಾಡನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಇಂಥ ಹಾಡು ಸಿಕ್ಕರೆ ಸಾಕು ಹಾಡ್ತೀನಿ ಅಂತೇಳಿ. ಇವತ್ತು ಆ ಸಮಯ ಬಂದಿದೆ, ನಿಮ್ಮ ಇಷ್ಟವಾದ ಹಾಡನ್ನು ಹಾಡಿ. ಆದರೆ ಒಂದು ಕಂಡೀಷನ್, ಆ ಹಾಡು ಹಾಡುವ ಮುಂಚೆ ನಿಮಗೆ ಏಕೆ ಆ ಹಾಡು ಇಷ್ಟ ಅನ್ನೋದ್ರ ಬಗ್ಗೆ ನಮಗೆ ಹೇಳಿ ಅನಂತರ ಹಾಡನ್ನು ಹಾಡಬೇಕು. ಓಕೆ ರೈಟ್ ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 08282200704. ಮತ್ತೊಮ್ಮೆ 08282200704. ಎಸ್ ಕೇಳೋಣ. ಮೊದಲಲ್ಲಿ ಕರೆ ಯಾರ್ದು ಅಂತೇಳಿ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಸರ್, ನಾನು ಎಂ ಪಿ ಸರ್ ಹೊಸ ಜೋಗದಿಂದ, ಮೇಘಾನಂದ.
0: ಮೇಘಾನಂದ ಅವರು ಹೊಸ ಜೋಗದಿಂದ? ಮೇಘಾನಂದ ಅವರೇ, ನಿಮಗೆ ಯಾವ ಹಾಡನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೀರಿ?
1: ಅಮೃತ ಗಳಿಗೆಯ ಹಿಂದೂಸ್ತಾನವು ಇಂದು ಮರೆಯದ ಹಾಡನ್ನು ಹಾಡ್ಬೇಕು ಅಂತ ಇಷ್ಟ ಸರ್ ನನಗೆ.
0: ಓಕೆ ಸರ್, ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಲ್ವಾ ನೀವು?
1: ಹೌದು ಹೌದು.
0: ನೀವು ಹಾಡು ಸಿಕ್ಕಿತ್ತ ಯಾವತ್ತಾರು ನಿಮಗೆ?
1: ಸಿಕ್ಕಿತ್ತು ಸರ್, ಬಟ್ ನನಗೆ ಲೈನ್ ಸಿಕ್ಕಲಿಲ್ಲ, ಆಡ್ಬೇಕು ಅಂತ ಇಷ್ಟ ಇತ್ತು, ಲೈನ್ ಸಿಕ್ಕಿದ್ದಿಲ್ಲ. ಇದು ಫಸ್ಟ್ ಲೈನ್, ಬಹಳ ತುಂಬಾ ಸಂತೋಷ ಇವತ್ತು.
0: ಓಕೆ, ಯಾಕೆ ಇವ ಹಾಡು ಇಷ್ಟ ನಿಮಗೆ?
1: ಸರ್, ಇವತ್ತು ಮಗುವಿನಲ್ಲಿ ತಾಯಿ ಆದವರು, ನಿನ್ನೆ ತಾಯಿ ತಾಯಿದು ದಿನಾಚರಣೆ ಇತ್ತು ಸರ್, ನಿನ್ನೆ ಅದು ಲೈನ್ ಇದ್ದಿಲ್ಲ ಸರ್, ಅವರಿಗೆ ಒಂದು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ.
0: ರೈಟ್
1: ಸರ್, ಮಗುವಿನ ಬಗ್ಗೆ, ಮಗು ಇವತ್ತು ಮಗು ಮಕ್ಕಳು ಫುಲ್ ಹಡಾಣಿ ಆಗ್ಬಿಟ್ಟಿದ್ದಾರೆ ಸರ್, ಒಂಥರ ಈ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳಲ್ಲ, ತಾಯಿ ತಾನೇ ಮೊದಲ ಗುರು ಅಂತಾರೆ. ತಾಯಿ ಮಗುವಿನಲ್ಲಿ ಎಂತಹ ಒಂದು ಮಾತುಗಳನ್ನ ಹೇಳ್ಕೊಂಡು ದಾರಿಗೆ ತರಬೇಕು ಅನ್ಲಿಕ್ಕೆ ಈ ಒಂದು ಹಾಡಿನ ಮುಖಾಂತರ ಮಗುವಿಗೆ, ಆ ಫಿಲಂ ಅಲ್ಲಿ ಹಾಡಿನ ಮುಖಾಂತರ ಅವಳನ್ನ ಒಂದು ಎತ್ತರ ಸ್ಥಾನಕ್ಕೆ ಬೆಳೆಸ್ಲಿಕ್ಕೆ ನೋಡ್ತಾರೆ ಸರ್, ಅದಕ್ಕಾಗಿ ನನಗೆ ಇಷ್ಟ ಸರ್.
0: ಹಾಡು ಹಾಡ್ತಾ ಇರ್ತೀರಿ ಯಾವಾಗ್ಲೂ?
1: ಹೌದು ಸರ್, ನನಗೆ ಬಹಳ ಇಷ್ಟ ಸರ್, ಇದು ಬಹಳ ದೇಶ ಪ್ರೇಮ ಅಂದ್ರೆ ನನಗೆ ಬಹಳ ಇಷ್ಟ ಸರ್.
0: ಎಸ್ ಎಸ್, ಓಕೆ, ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಇಷ್ಟವಾದ ಹಾಡನ್ನ ನಾವೆಲ್ಲ ಕೇಳೋಣ ಹಾಗಾದ್ರೆ.
1: ಓಕೆ ಸರ್, ಹಾಡ್ತೀನಿ.
0: ಓಕೆ ರೈಟ್, ಹಾಡಿ.

0: ಮಗನಾಗು ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರಕ್ತವು ನೀನಾಗು ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು ಭಾರತ ಮಾತೆಯದು ಭಾರತ ದೇಶದ ವಿಶ್ವ ಪ್ರೇಮ ಬೆಳಗುವ ವಿಜ್ಞಾನಿ ನೀನಾಗು
1: ಭಾರತ ದೇಶದ. ಥ್ಯಾಂಕ್ ಯು ಸರ್. ಯೋಗಾನಂದ ಅವರೇ, ಸಾಕು, ನಮ್ಮ ಮುಂದಿನ ಕೆಳಗರಿಗೆ ಅವಕಾಶ ಕೊಡೋಣ. ತುಂಬ ನೋಡಿ, ತಮ್ಮ ಇಷ್ಟವಾದ ಹಾಡನ್ನು ಆಡಬೇಕಾದಾಗ ಎಷ್ಟು ಸ್ಪಷ್ಟವಾಗಿ

0: ಕೇಳತ್ತೆ, ಮಧುರವಾಗಿ ಕೇಳತ್ತೆ ಅಲ್ವಾ?
1: ಹೌದು ಸರ್, ಹೌದು.
0: ಯಾಕಂದ್ರೆ ಈ ಹಾಡು ನೀವು ಯಾವಾಗಲೂ ಗುಣಗ್ತಾ ಇರ್ತೀರಿ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಎಸ್, ಮೇಘಾನಂದ್ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡಿದರೆ ನೋಡೋಣ ಮುಂದಿನ ಕರೆ ಯಾರ್ದು, ಯಾರಿಗೆ ಇಷ್ಟವಾದ ಹಾಡನ್ನ ಹಾಡುವ ಅವಕಾಶ ಸಿಗುತ್ತೆ. ಹಲೋ, ನಮಸ್ತೆ.
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮೀ ಚಿಕ್ಕಶಾಪ ಜನಪುರ.
0: ಓ, ಮಂಜುನಾಥ್ ಅವರೇ, ತುಂಬಾ ಖುಷಿ ಆಯ್ತಾ ನಿಮ್ಮ ಹಾಡು?
2: ಖುಷಿ ಆಯ್ತು ಸರ್, ತುಂಬಾ ಖುಷಿ
0: ಆಯ್ತು. ಅದೇ, ಯಾಕಂದ್ರೆ ಇದು ಯಾಕೆ ಖುಷಿ ಹೇಳಿ?
2: ಯಾಕೆ ಖುಷಿ ಅಂದ್ರೆ, ಈಗ ಅದೇ ಹುಡುಕ್ಬೇಕು, ಇದೇ ಹುಡುಕ್ಬೇಕು ಅಂತ ಅಂತಕ್ಷರಿ ತರ ಹುಡುಕುವಂಗಿಲ್ಲ. ನಮ್ ಇಷ್ಟ ಮನ್ಸಿಗೆ ಬಂದಿದ್ದು ಹಾಡ್ಬೋದು, ಜೋಚ್ಬೋದು.
0: ಯಾವಾಗಲೇ ಮೈಂಡ್ ಫೀಡ್ ಆಗಿರುತ್ತಲ್ವಾ, ಮೆಮೊರಿಯಲ್ಲಿ ಇರುತ್ತೆ ಇದು.
2: ಹೌದು ಹೌದು ಸರ್,
0: ಹೌದು. ಹಾಡಿ, ಯಾವ ಹಾಡು ಹಾಡ್ತೀರಿ?
2: ನಾನು ಕೇಳಿದ ಚಿತ್ರ ಹಾಡ್ತೇನೆ.
0: ಯಾಕೆ ಹಾಡ್ತೀರಿ, ಯಾಕೆ ಇಷ್ಟ ಈ ಹಾಡು?
2: ಯಾಕೆ ಅಂದ್ರೆ ಅದು ನಿನ್ನೆ ತಾಯಿಂದ್ರ ದಿನ.
0: ಓಕೆ.
2: ನನಗೆ ತಾಯಿಂದ್ರ ಬಗ್ಗೆ ನೀನು ಮಾತಾಡಕ್ ಅವಕಾಶ ಸಿಗ್ಲಿಲ್ಲ.
0: ಓಕೆ.
2: ಇವತ್ತು ನಾನು ಹೆಚ್ಚು ಕಡೆ 3 ಗಂಟೆಯಿಂದ 4-5, 4:30 ತನಕನು ಟ್ರೈ ಮಾಡಿ ಸಿಗ್ಲಿಲ್ಲ ನನಗೆ ಕರೆ ಇವತ್ತು. ಹಾಗಾಗಿ ತಾಯಿ ಜಗತ್ತಿಗೆ ದೊಡ್ಡ ಶಕ್ತಿ ಅದು.
0: ಹೌದು.
2: ಅಮ್ಮನ್ನ ಬಿಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾರು ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ ಸರ್, ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೊಂತಾರೋ ಅವ್ರ ಬದುಕು ಚೆನ್ನಾಗಿರುತ್ತೆ.
0: ಒಳ್ಳೆ ಸಂದೇಶ.
2: ಏನೇ ಮಾಡ್ಲಿ ಯಶಸ್ಸು ಕಾಣ್ತಾರ ಅದ್ರಲ್ಲಿ.
0: ಹೌದೌದು.
2: ತಾಯಿ ರಕ್ಷೆ ಯಾವಾಗ್ಲೂ ನಮ್ಮ ಮೇಲೆ ಇರ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ.
0: ಓಕೆ ಓಕೆ ಸರ್, ಅದು ನಮ್ಮ ಸಾಕಷ್ಟು ಕೇಳುಗರು ಕೇಳ್ತಾ ಇದಾರೆ, ಅವ್ರಿಗೊಂದು ಒಳ್ಳೆ ಸಂದೇಶ.
2: ಯಾಕೆಂತಂದ್ರೆ ತಂದೆ ತಾಯಿಗಿಂತ ದೊಡ್ಡದು ಯಾವ್ದು ಇಲ್ಲ. ನಾನು ಅಲ್ಲಿಗೆ ಹೋಗಿದ್ದೆ, ನಾನು ಇಲ್ಲಿಗೆ ಹೋಗಿದ್ದೆ, ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಕಾಫಿ ಕುಡಿದೆ, ಮನೇಲಿರೋ ತಂದೆ ತಾಯಿನ ನೋಡ್ಕೊಂಡ್ರೆ ಅದಕ್ಕಿಂತ ಭಾಗ್ಯ ಯಾವ್ದು ಇಲ್ಲ. ತುಂಬಾ ಸುಂದರವಾಗಿರುತ್ತೆ ಬದುಕು.
0: ಸತ್ಯ, ಸತ್ಯವಾದ ಮಾತು.
2: ತಂದೆ ತಾಯಿನ ಎಷ್ಟು ಚೆನ್ನಾಗಿ ನೋಡ್ತಾರೋ ಅವ್ರ ಬದುಕಲ್ಲಿ ಎಷ್ಟು ಯಶಸ್ಸು ಕಾಣುತ್ತೆ.
0: ನೋಡಿ, ಈ ಒಂದು 15-20 ವರ್ಷದ ಹಿಂದೆ ಅಥವಾ ಅದ್ರ ಹಿಂದೆ ನಾವು ಈ ವೃದ್ಧಾಶ್ರಮ ಹೆಸರೇ ಕೇಳಿರ್ಲಿಲ್ಲ.
2: ಹೌದು ಸರ್.
0: ಇವತ್ತು ಅದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಆಗ್ಬಿಟ್ಟಿದೆ ಎಲ್ಲಾ ಕಡೆನು. ಅದು ವೃದ್ಧಾಶ್ರಮಗಳು ಹುಟ್ಕೊಂಡಿದಾವೆ ಅಂದ್ರೆ, ಹುಟ್ಕೊಂಡಿದೆ ಅಂದ್ರೆ ಒಳ್ಳೇದು, ಬಟ್ ಯಾಕೆ ಹುಟ್ಕೊಂಡಿದಾವೆ ಅಂತಂದ್ರೆ ಆ ತರ ಮಕ್ಕಳುಗಳು ಇವತ್ತು ಇದಾರೆ ಅಂತ.
2: ಹೌದು ಸರ್.
0: ಅಲ್ವಾ?
2: ಇನ್ನೊಂದೇ, ನಮ್ಗೆ ದೇವ್ರನ್ನ ಸೇವೆ ಮಾಡೋ ಅವಕಾಶ ನಮ್ಗೆ ಸಿಕ್ಕಲ್ಲ. ತಾಯಿ ತಂದೆ ಸೇವೆ ಮಾಡೋ ಅವಕಾಶ ಇದೆಯಲ್ಲ, ಅದು ತುಂಬಾ ಇದು. ಹಾಗಾಗಿ ನಾ ತಾಯಿಯ ಬಗ್ಗೆ ಹಾಡ್ತೀನಿ ಸರ್.
0: ಹಾಡಿ ಸರ್, ಹಾಡಿ.
2: ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ, ಈ ಮನೆ ಬೆಳಕಾಗಿ. ಧನ್ಯವಾದ ಸರ್.
0: ಓಕೆ ಸರ್, ತುಂಬಾ ಧನ್ಯವಾದ. ಎಸ್, ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ಓಕೆ, ಮುಂದಿನ ನೋಡಿ, ಈಗ ಯಾವ ಅಕ್ಷರ ಅಂತ ಹೇಳಿ ಹೇಳೋ ಹಾಗೆ ಇಲ್ಲ. ತುಂಬಾ ಲಕ್ಕಿ ಇವತ್ತು, ತುಂಬಾ ನಿಮ್ಮ ಇಷ್ಟವಾದ ಹಾಡನ್ನ ಹಾಡಲಿಕ್ಕೆ ನಿಮಗೆ ಒಂದು ವೇದಿಕೆ. ಎಸ್, ಹಲೋ, ನಮಸ್ತೆ.
3: ನಮಸ್ತೆ.
0: ಎಲ್ಲಿಂದ ಮೇಡಮ್? ಶಿವಮೊಗ್ಗ. ಸರಿ, ಭದ್ರಾವತಿ. ಮೇಡಮ್, ಯಾವ ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತೀರಿ?
3: ಸರ್, ನಾನು ಫಯಾಟೋಗ್ರಾಫಿಂಗ.
0: ಅರಳುವ
3: ಹೂವುಗಳೇ, ಆ ಹಾಡಕ್ಕೆ ನನಗೆ ಹಾಡು ತುಂಬಾ ಇಷ್ಟ ಸರ್.
0: ಯಾಕಿಷ್ಟ
3: ಸರ್? ಏನಂದ್ರೆ ಆ ಹಾಡಲ್ಲಿ ಒಂದು ಎಲ್ಲರಿಗೊಂದು ಸಂದೇಶ ಇದೆ ಸರ್. ಏನಂದ್ರೆ ಅವರು ಜೀವನದಲ್ಲಿ ಸೋತಾಗ, ಯಾಕಂದ್ರೆ ಈಗ ಅವರು ಬ್ಲೈಂಡ್ ಆಗಿನೇ ಅವರು ಸಾಧನೆ ಮಾಡಿರ್ತಾರೆ ಅಂದಾಗ ಸರ್, ನಮಗೆ ದೇವರು ಎಲ್ಲಾ ಕೊಟ್ರು, ನಾವೇನೋ ಒಂದು ಸಣ್ಣ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಜೀವನದಲ್ಲಿ ಏನು ಎಲ್ಲಾ ಕಳ್ಕೊಂಡ್ವಿ ಅನ್ನೋ ತರ ನಾವಿರ್ತೀವಿ.
0: ಹೌದು.
3: ಅಂದ್ರೆ ಅಂತ ಹಾಡುಗಳು ನಮ್ ಜೀವನಕ್ಕೆ ಒಂದು ಸ್ಫೂರ್ತಿ ಕೊಡುತ್ತೆ ಅಂತ ಸರ್.
0: ಇವತ್ತು ಸಂಜೆ ಪ್ರಸಾರ ಆಯ್ತು ಆ ಹಾಡು ಅಲ್ವಾ? ತುಂಬಾ ಒಳ್ಳೆ ಹಾಡು, ಒಂದ್ ಒಳ್ಳೆ ಮೆಸೇಜ್.
3: ಮತ್ತೆ ಮುಸಂಜೆ ಮಾತಲ್ಲಿ ಒಂದ್ ಹಾಡಿದೆ, ಏನಾಗಲಿ ಮುಂದೆ ಸಾಗುನಿ ಅಂತ, ಹಾಡು ತುಂಬಾ ಇಷ್ಟ ಸರ್.
0: ಎಸ್ ಮೇಡಮ್, ಹಾಡಿ.
3: ಅರಳುವ ಹೂವುಗಳೇ ಬಾಳೊಂದು ಹೋರಾ.

0: ಓಕೆ ಮೇಡಮ್, ಧನ್ಯವಾದ.
1: ಎಸ್ ಕೆ ಅವರೇ, ಭದ್ರಾವತಿಯಿಂದ ಚಿತ್ರಾ ಶಿವಕುಮಾರ್ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ಓಕೆ, ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
2: ಅರಸೀಕೆರೆ ತಾಲೂಕು ಚಲ್ಲಾಪುರದ ಪ್ರಕಾಶ್ ಅಂತ.
1: ಚಲ್ಲಾಪುರನಾ?
2: ಹ್ಮ್ ಸರ್.
1: ಪ್ರಕಾಶ್ ಅವರೇ, ಯಾವ ಹಾಡು ಹಾಡಕ್ಕೆ ಇಷ್ಟಪಡ್ತೀರಿ?
2: ಜನ್ಮ ನೀಡುತ್ತಾಳೆ ಕನ್ನಡ ತಾಯಿ.
1: ಯಾವ ಫಿಲಮ್ ಇಂದದು?
2: ಚಿತ್ರ ನೋಡ್ತಾ.
1: ಓಕೆ, ಯಾಕೆ ಆ ಹಾಡೆ ಇಷ್ಟ ನಿಮಗೆ?
2: ಸರ್, ಅದು ತಾಯಿ ಕುರಿತಾಗಿದೆ ಸರ್.
1: ಅಲ್ಲ, ಇದು ತಾಯಿದು ಶುಭಾಶಯ ಕೋರ್ಲಿಕ್ಕೆ ಹಾಡ್ತಿದ್ರು ಅಥವಾ ಇಷ್ಟವಾದ ಹಾಡನ್ನ ಹಾಡ್ತಿದ್ರು ಅಂತ? ಓಕೆ ಓಕೆ, ಹಾಡಿ ಹಾಡಿ ಸರ್, ಹಾಡಿ. ಸ್ವಲ್ಪ ಜೋರಾಗ ವಾಯ್ಸ್, ಜೋರಾಗ ಹಾಡಿ. ಪ್ರಕಾಶ್ ಅವರ ವಾಯ್ಸ್ ಕೇಳ್ತಾ ಇಲ್ಲ, ಜೋರಾಗ ಹಾಡಿ. ಇಲ್ಲ ಇಲ್ಲ, ನೀವು ವಾಯ್ಸ್ ಜೋರ್ ಜೋರಾಗ ಹಾಡಿ.
2: ಕಾಳೆ ಕನ್ನಡ ತಾಯಿ, ಪಾಪ ಕೈಗೆ ತಾಳೆ ಕಾವೇರಿ ತಾಯಿ.
1: ಎಸ್ ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ.
2: ಇದೇ ಫಸ್ಟ್ ಕರೆ ಸರ್ ಅಂದ್ರೆ ಆಕಾಶವಾಣಿಗೆ.
1: ಹೌದಾ, ನೀವು ಇದು ಅಂತ್ಯಾಕ್ಷರಿ ಎಲ್ಲ ಹಾಡಿಲ್ಲ?
2: ಇಲ್ಲ ಸರ್, ಇದೇ ಫಸ್ಟ್ ಸರ್, ಇವತ್ತೇ ಫಸ್ಟ್ ಸರ್.
1: ಓಕೆ, ರೆಗ್ಯುಲರ್ ಆಗಿ ಕರೆ ಮಾಡ್ತಾ ಇದ್ರಿ, ಕರೆ ಸಿಕ್ಕೇ ಸಿಗುತ್ತೆ.
2: ಕೇಳ್ತಿರ್ತೀನಿ, ಮಾಡಿ ಕರೆ ಮಾಡಿಲ್ಲ ಸರ್.
1: ಓಕೆ ಸರ್, ಧನ್ಯವಾದ. ಓಕೆ, ಅರಸೀಕೆರೆ ತಾಲೂಕು ಚಲ್ಲಾಪುರದಿಂದ ಪ್ರಕಾಶ್ ಅವರು ಹೊಸ ಕೇಳುಗರು ಹಾಡಿದ್ದಾರೆ. ಮುಂದಿನ ಕರೆ ನೋಡೋಣ ಯಾರ್ದು ಅಂತೇಳಿ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
3: ಯಾರು ಗೊತ್ತಾಗ್ಲಿಲ್ಲ ಸರ್ ಇವತ್ತು.
1: ಇಲ್ಲ ಇಲ್ಲ, ವಾಯ್ಸ್ ಗೊತ್ತಾಗ್ತಾ ಇಲ್ಲ. ಇಷ್ಟವಾದ ಹಾಡು ಆಡ್ಲಿಕ್ಕೆ ವಾಯ್ಸ್ ಚೆನ್ನಾಗಿದೆಯಾ?
3: ಗೊತ್ತಿಲ್ಲ, ಪ್ರಯತ್ನ ಮಾಡೋಣ ಅಂತ ಹೇಳಿ.
1: ಓಕೆ, ಯಾವ ಹಾಡು ಇಷ್ಟ ನಿಮಗೆ?
3: ಇದು ಅಪ್ಪನ ಹೆಸರದಲ್ಲೂ ಮತ್ತೆ ಕಳ್ಳಕುಳದಲ್ಲೂ ಇದೆಯಲ್ಲ ಸರ್, ಕಾಣವನ್ನು ಪಡೆಯೋರು. ಸರ್, ಅದ್ ಯಾಕೆ ಇಷ್ಟ ಅಂದ್ರೆ, ಈಗ ಎಲ್ರು ನಾವು ಅಮ್ಮನ್ನ ಕಳ್ಕೊಂಡಿರೋ ನೋವಲ್ಲಿದ್ದೀವಿ. ಆದ್ರೆ ಅದು ಕಾಲ ಯಾರ ಕೈಲೂ ಇಲ್ಲಲ್ಲ ಸರ್, ಅದು ಬಂದಂಗೆ ನಾವು ಅನ್ಭವಿಸ್ಬೇಕು. ಅದೇನೋ ಒಂಥರ ಫೀಲ್, ಅದು ಹಾಡುವಂಗೆ ಇದೆ, ಅದ್ರಲ್ಲಿ ಸಾಹಿತ್ಯನು ಚೆನ್ನಾಗಿದೆ. ಹಂಗಾಗಿ ಇವತ್ತು ಈ ದಿನಕ್ಕೆ ಸೂಕ್ತ ಅಂತ ಅದನ್ನ ಆಯ್ಕೆ ಮಾಡ್ಕೊಂಡೋ ಸರ್.
1: ನಾನು ನಿಮ್ಗೆ ಕೇಳ್ತಾ ಇರೋದು, ದಿನನಿತ್ಯದಲ್ಲಿ ನೀವು ಅಂದ್ರೆ ಯಾವಾಗ್ಲೂ ಆ ಹಾಡು ಇಷ್ಟ ಆಗಿರುತ್ತೆ, ಅದನ್ನು ಗುಣಗ್ತಾ ಇರ್ತೀರಿ ಅಂತ ಒಂದು ತುಂಬಾ ಫೇವರೇಟ್ ಸಾಂಗ್?
3: ರಾಜ್ಕುಮಾರ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ.
1: ಓಕೆ
3: ಸರ್, ಅದನ್ನೇ ಹಾಡ್ಬೇಕು ಅಂದ್ರೆ ಅದನ್ನೇ ಹಾಡ್ಬೋದು ಸರ್ ನಂಗೆ, ಯಾಕೆಂದ್ರೆ ಅಷ್ಟು ಫೇವರೇಟ್ ಸಾಂಗ್ ಸರ್ ನನಗೆ.
1: ಅಲ್ಲಲ್ಲ, ಅದಕ್ಕೆ ನಿಮ್ಗೆ ಇವತ್ತು ಯಾಕೆ ನೋಡಿ, ನಾಳೆ ಬುಧವಾರ ನಿಮಗಿಲ್ಲ ಈ ಚಾನ್ಸ್ ಇಲ್ಲ. ಅದಕ್ಕೆ ಇವತ್ತು ನಿಮಗೆ ಆ ಚಾನ್ಸ್, ನಿಮ್ಗೆ ಇಷ್ಟವಾದ ಹಾಡನ್ನ ನೀವು ಹಾಡಿ ಅಂತೇಳಿ.
3: ಹೌದು ಸರ್, ಕೊಟ್ಟಿದ್ದೀರಾ, ನಾನೇನ್ ಮಾಡ್ದೆ ಈ ತರ ತಗೊಂಡ್ಬಿಡೋಣ ಅಂತ ನಂಗೆ ಹೇಳಿದೆ ಸರ್ ನಾನು. ಎಲ್ಲರೂ ಹೇಳ್ತಾರೆ ಯಾಕೆ ಯಾವಾಗ್ಲೂ ಅದನ್ನೇ ಕೇಳ್ತೀನಿ, ಅದನ್ನೇ ಹಾಡ್ತೀಯ ಅಂತ.
1: ಎಸ್ ನೋಡಿ, ಈಗ ಹೇಳಿದ್ರಲ್ಲ, ಬೇರೆಯವರು ನಿಮ್ಮ ಹಾಡು ನೀವು ಹಾಡೋದನ್ನ ಕೇಳಿರ್ತಾರೆ, ಯಾವಾಗ್ಲೂ ಈ ಹಾಡು ಯಾಕೆ ಇಷ್ಟ, ಯಾಕೆ ಹಾಡ್ತಾನೆ ಇರ್ತೀಯ ಅಂತ ಹೇಳಿ ಕೇಳ್ತಾರೆ ನೋಡಿ. ಅದು
3: ಹೇಳ್ತಿರ್ತೀವಿ ಖಂಡಿತ ಸರ್,
1: ಅದು ನಿಜವಾದ್ದು, ನಮ್ಗೆ ತುಂಬಾ ಇಷ್ಟವಾದ. ಎಸ್ ಮೇಡಮ್, ಹಾಡಿ.
4: ಕಣ್ಣು ಕಣ್ಣು ಕಲೆ ತಾಗ, ಕಣ್ಣು ಕಣ್ಣು

0: ಎಸ್ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ ನೋಡಿ. ನಿಮ್ ಇಷ್ಟವಾದ ಹಾಡು ಹಾಡಿ ಹಾಡಿ ನಿಮ್ಗೆ ಅದೇ ಹಾಡು ಅಭ್ಯಾಸ ಆಗಿರುತ್ತೆ. ಎಸ್ ಮೇಡಮ್,
1: ಅವಕಾಶ ಕೊಟ್ಟರು ನೀವು, ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮಗೆ.
0: ಎಸ್ ಮೇಡಮ್, ಥ್ಯಾಂಕ್ ಯು.
1: ಓಕೆ ಸರ್, ನಮಸ್ತೆ.
0: ಎಸ್, ಕೆಳಗಡೆ ಚಂದ್ರಿಕಾ ನೇರ್ಲಗುಂಡಿ ಅವರು ದಾವಣಗೆರೆಯಿಂದ ಅವರು ತಮ್ಮ ಇಷ್ಟವಾದ ಹಾಡನ್ನು ಹಾಡಿದರೆ. ಕೆಳಗಡೆ ಸ್ಟುಡಿಯೋ ಸಮಯ ಆಗ್ತಾ ಇದೆ 8:17. ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್, FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಸರ್.
0: ಎಲ್ಲಿಂದ ಮೇಡಮ್?
2: ಮಮತಾ ಅಂತ.
0: ಮಮತಾ ಅವರು. ಮಮತಾ ಅವರೇ, ನಿಮ್ಗೆ ಯಾವ್ದು ಹಾಡು ಇಷ್ಟ?
2: ಜೀವನ ಚಕ್ರದಿಂದ ನನ್ನವರು ಯಾರು ಇಲ್ಲ.
0: ಓ, ಅದು ಇವತ್ ಪ್ರಸಾರ ಆಯ್ತು. ಹೌದು, ಸಂಜೆ ಹಾಡಿತ್ತಲ್ಲ, ಅದು ಸಂಜೆ ಪ್ರಸಾರ ಆಯ್ತು. ಯಾಕೆ ಹಾಡಿತ್ತು, ಯಾಕೆ ಇಷ್ಟ?
2: ಅಂದ್ರೆ ಮಕ್ಕಳು ಬೆಳೆಸಿ ಅವರು ನಮ್ಮನ್ನ ಬಿಟ್ಟವರ ಬೇಜಾರಾಗತ್ತಲ್ಲ, ಅದಕ್ಕೆ.
0: ಆ ತರ ಅನುಭವ ಆಗಿದೆಯಾ?
2: ಇಲ್ಲ ಸರ್.
0: ಆಗಿಲ್ಲ ಅಂದ್ರೆ ಮುಂದಿನ ಒಂದು ಮೆಸೇಜ್ ಜನಗಳಿಗೆ ಅದರಿಂದ ಸಿಕ್ಕುತ್ತೆ. ಎಸ್ ಮೇಡಮ್, ಹಾಡಿ.
2: ಆ ತರ ಇದ್ದಾಗ ನಮಗೆ ಬೇಜಾರಾಗುತ್ತಲ್ಲ.
0: ಓಕೆ ಓಕೆ, ಹಾಡಿ ಮೇಡಮ್, ಹಾಡಿ.

0: ಮನಸ್ಸಿಗೆ ಮಿತಿಯೇ ಇಲ್ಲ, ನಾನು ನಿನಗೆ ತೋದೆಲ್ಲ ನಡೆಯುವುದಿಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ.
1: ಎಸ್ ಮೇಡಮ್, ತುಂಬಾ ಅರ್ಥಗರ್ಭಿತ ಹಾಡಿತು. ಒಳ್ಳೆ ಮೆಸೇಜ್ ಇದೆ ಈ ಹಾಡಲ್ಲಿ. ಖಂಡಿತ ಖಂಡಿತ. ಓಕೆ ಮೇಡಮ್, ತುಂಬಾ ಧನ್ಯವಾದ ಹಾಡಿಗೆ. ಎಸ್ ಕೆಳಗರೆ ಭದ್ರಾವತಿಯಿಂದ ಮಮತಾ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ಮುಂದಿನ ಚಾನ್ಸ್ ಯಾರ್ದು ಅಂತ ನೋಡೋಣ. ಹಲೋ,
2: ಗುಡ್ ಈವ್ನಿಂಗ್ ಮಾಲತಿ ಸರ್.
1: ಓ ಗುಡ್ ಈವ್ನಿಂಗ್. ಯಾರು? ಮಯೂರ್ ಕೋಟಿ, ಜನಾಪುರದಿಂದ. ಮಯೂರ್ ಕೋಟಿ ಅವರು ತುಂಬಾ ಯಾವಾಗಲೂ ಚಿತ್ರಗೀತೆಗಳನ್ನ ಕೇಳ್ತಾ ಇರ್ತಾರೆ, ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಅವ್ರ ಅಭಿಮಾನಿ ಇರ್ಬೇಕು.
2: ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ, ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ಹಂಗಾಗಿ ಬಿಸಿಲ್ ಇದ್ದಾಗ ಮಾಡಕ್ ಆಗಲ್ಲ.
1: ಯಾವ ಹಾಡು ಆಡ್ತೀರ? ಯಾವ ಹಾಡು ಆಡ್ತೀರಿ ಸರ್?
2: ಸೋಲಿಲ್ಲದ ಸರದಾರ.
1: ಅಲ್ಲ ಅಲ್ಲ, ಒಂದ್ ನಿಮಿಷ. ಸೋಲಿಲ್ಲದ ಸರ್ದಾರದ ಚಿತ್ರದಿಂದ ಒಂದು ಹಾಡು ಆಯ್ಕೆ ಮಾಡ್ಕೊಡ್ತಾ ಇದ್ದೀರಲ್ವಾ? ಯಾಕೆ ಆ ಹಾಡೇ ಇಷ್ಟ ನಿಮಗೆ?
2: ಹಾಡು ಅಂದ್ರೆ ತುಂಬಾ ಅರ್ಥಗರ್ಭಿತವಾದ ಹಾಡು. ನಮ್ಮ ಕನ್ನಡ ನಾಡಿನ ಜನತೆಗೆ ಅದೊಂಥರ ರೋಮಾಂಚನವಾದಂತ ಹಾಡು. ಮುಖ್ಯವಾಗಿ ನಾವು ಕನ್ನಡ ಕಲಿಬೇಕು, ಕಲಿಸ್ಬೇಕು. ಅದೇ ಈ ಕನ್ನಡದ ಮೇಲೆ ಎಂತೆಂತ ಒಳ್ಳೊಳ್ಳೆ ಹಾಡುಗಳಿದ್ದಾವೆ. ನಮ್ಮ ಅಳಿದ್ರು ಎಷ್ಟಕ್ಕೊಂದು ಒಳ್ಳೊಳ್ಳೆ ಕನ್ನಡದಲ್ಲಿ ನಮ್ಗೆ ತುಂಬಾ ಇದ್ ಮಾಡಿದ್ದಾರೆ. ಹಾಡೆ ಆಗ್ಲಿ ಅಥವಾ ಬೇರೆ ಏನೇ ಆದ್ರೂ ನಮ್ಗೆ ತುಂಬಾ ಇದ್ ಮಾಡ್ಕೊಟ್ಟಿದ್ದಾರೆ.
1: ಹಂಗಾಗಿ ಈ ಹಾಡು ನೀವು ಯಾವಾಗ್ಲೂ ಆಡ್ತಾ ಇರ್ತೀರಾ?
2: ಆಡ್ತಿರ್ತೀನಿ, ಕೇಳ್ತಾ ಇರ್ತೀನಿ ತುಂಬಾ ಆವಾಗವಾಗ. ಹಂಗಾಗಿ
1: ಓಕೆ, ಯಾಕಂದ್ರೆ ಇವತ್ತು ಚಾನ್ಸ್ ಕೊಟ್ಟಿರೋದು ನಿಮ್ಮ ತುಂಬಾ ಪ್ರಿಯಾರಿಟಿ, ತುಂಬಾ ನೀವು ಗೊಣಗ್ತಾ ಇರ್ತಕ್ಕಂತ ಹಾಡು ಅನ್ನೋ ಹಾಡನ್ನ ನೀವು ಹಾಡ್ಲಿಕ್ಕೆ.

0: ಅಂತ ಚಾಯ್ಸ್ ಇವತ್ತು. ಓಕೆ, ಸೋನಿಲದ ಸರ್ದಾರ ಚಿತ್ರದ ಹಾಡು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಓಕೆ ಸರ್, ಹಾಡಿ.
1: ಕನ್ನಡ ರೋಮಾಂಚನೈ ಕನ್ನಡ ಕಸ್ತೂರಿ ನಿಂದು ಕರುನಾಡ ಮಣ್ಣಿದು ಚಿಂತಿತು ಒಂದಿತು ಪೂಜಿತು ಪೂಜಿತು ಈ ಕನ್ನಡ ನಾಡನ್ನು ಮರಿಬೇಡ ಅಭಿಮಾನಿ, ಮಣ್ಣಿನ ಹೆಣ್ಣನ್ನು ತೆರಿಬೇಡ ಅಭಿಮಾನಿ. ಧನ್ಯವಾದ ಸರ್.
0: ಎಸ್, ಚೆನ್ನಾಗಿ ಆಡ್ತಾ ಇದ್ದೀರಾ. ಓಕೆ, ಧನ್ಯವಾದ ಸರ್. ಎಸ್ ಎಸ್, ಕರೆಕ್ಟ್ ಕರೆಕ್ಟ್. ಎಸ್, ಥ್ಯಾಂಕ್ ಯು,
1: ಧನ್ಯವಾದ.
0: ಓಕೆ, ಮಯೂರ್ ಕೋಟಿ ಜನಾಪುರದಿಂದ ಅಂದ್ರೆ ಭದ್ರಾವತಿಯಿಂದ ಅವರು ಕರೆ ಮಾಡಿ ಅವ್ರ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ಹಲೋ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಹಲೋ.
0: ಹಲೋ ಮೇಡಮ್.
2: ಭದ್ರಾವತಿಯಿಂದ ಪುಷ್ಪ.
0: ಭದ್ರಾವತಿಯಿಂದ ಪುಷ್ಪ ಮೇಡಮ್, ನಿಮಗೆ ಯಾವ ಹಾಡು ಇಷ್ಟ?
2: ನನಗೆ ಮರೆಯದ ಹಾಡಿಂದ ಭುವನೇಶ್ವರಿಯ ನೆನೆ ಮಾನಸವೇ.
0: ಯಾಕೆ ಇಷ್ಟ ಮೇಡಮ್ ನಿಮಗೆ ಆ ಹಾಡು?
2: ಅದು ದೇವರ ನಾಮ. ಎಸ್ ಜಾನಕಿ ಅವರು ತುಂಬಾ ಚೆನ್ನಾಗಿ ಸೊಗಸಾಗಿ ಹಾಡಿದ್ದಾರೆ.
0: ಓಕೆ, ಎಸ್ ಹಾಡಿ ಮೇಡಮ್, ಹಾಡಿ.
2: ಆಯ್ತು, ಓಕೆ.

ரி ரப மகத மகதா தப மகரி மகரி சரிசா தப மக பதம மகதபம சரி சகா.

0: Yes, madam, yes. ಎಸ್ ಮೇಡಮ್ ಓಕೆ ತುಂಬಾ ತುಂಬಾ ಮಧುರವಾಗಿ ಆಡ್ತಿದ್ದೀರಿ. ಫಿಲಂ ಅಲ್ಲೇ ಕೇಳಿದಂಗ ಆಗ್ತಾ ಇದೆ. ಸಂಗೀತ ಅಭ್ಯಾಸ ಇದೆ ಅನ್ಸುತ್ತೆ. ಹೌದಾ? ತುಂಬಾ ಸೊಗಸಾಗಿ ಆಡಿದ್ರಿ. ತುಂಬಾ ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಎಸ್, ಕೆಳಗಡೆ ಭದ್ರಾವತಿಯಿಂದ ಪುಷ್ಪ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ತುಂಬಾ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ನೋಡೋಣ ಮುಂದಿನ ಅವಕಾಶ ಯಾರಿಗಿದೆ ಅಂತ ಹೇಳಿ. ಎಸ್, ಹಲೋ, ನಮಸ್ತೆ. ಎಲ್ಲಿಂದ ಸರ್?
1: ನಾನು ಭದ್ರಾವತಿಯಿಂದ, ದೀಪಕ್ ಕುಮಾರ್
0: ಆರಾಧ್ಯ. ದೀಪಕ್ ಕುಮಾರ್ ಆರಾಧ್ಯ ಅವರು, ಯಾವ ಹಾಡು ಇಷ್ಟ ಸರ್ ನಿಮಗೆ?
1: ನನಗೆ ಚಿರಬಂಧವ್ಯ ಪಿಕ್ಚರ್ ಇಂದ ಚೆಲುವೆ ಚೆಲುವೆ ಪೇಲೋರ ಚಮ್ಮ ಚೆಲ್ಲ.
0: ಯಾಕೆ ಸರ್ ಅವು ಹಾಡು ಇಷ್ಟ?
1: ಸಾಂಗ್ ಅದು ಸರ್, ಮೆಲೋಡಿಯಸ್ ಆಗಿದೆ.
0: ಅಲ್ಲ, ಮೆಲೋಡಿಯಸ್ ಆಗಿರೋದು ಒಂದು ಭಾಗ, ಬಟ್ ಅದ್ರಲ್ಲಿ ಇರ್ತಕ್ಕಂತ ಅರ್ಥ ಇದೆಯಲ್ಲ, ಅದು ಇನ್ನೊಂದು ಮೇಜರ್ ಪಾರ್ಟ್. ಅದು
1: ಮೇಜರ್ ಪಾರ್ಟ್ ಒಂದು ಅಂದ್ರೆ

0: ಮ್ಯೂಸಿಕ್ ಕಂಪೋಸಿಷನ್ ಚೆನ್ನಾಗಿದೆ ಸರ್.
1: ಚೆನ್ನಾಗಿದೆ ಅದು. ಓಕೆ ಓಕೆ ಸರ್, ಹಾಡಿ ಹಾಡಿ.
0: ಟ್ರೈ ಮಾಡ್ತೀನಿ ಸರ್.
1: ಟ್ರೈ ಮಾಡೋದಲ್ಲ ಇದು, ಮೆಲೋ ಇಷ್ಟವಾದ ಹಾಡು ಅಂದ್ರೆ ನೀವು ಯಾವಾಗ ಕೇಳಿದ್ರು ಮಧ್ಯರಾತ್ರಿ ಕೇಳಿದ್ರು ಎದ್ದು ಅಷ್ಟು ಸೊಗಸಾಗಿ ಹಾಡೋ ಅಂತ ಹಾಡು ಆಗಿರ್ಬೇಕು ಅದು. ಹಾಡಿ
0: ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಪಾರು ನನ್ನ ರಾಮ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ.
1: ಓಕೆ, ದೀಪಕ್ ಕುಮಾರ್ ಆರಾಧ್ಯವ್ರೆ, ಚೆನ್ನಾಗಿ ಹಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಕೆಳಗರೆ, ನಮ್ಮ ಹೊಸ ಕೆಳಗರೆ ಇದ್ರೆ ಇನ್ನೊಂದ್ಸರಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 08282820074. ಮತ್ತೊಮ್ಮೆ 08282820074. ಈ ನಂಬರಿಗೆ ಕರೆ ಮಾಡಿ ನೀವು ನಿಮ್ಮ ಪ್ರೀತಿಯ ಹಾಡನ್ನು, ನೆಚ್ಚಿನ ಹಾಡನ್ನು ಹಾಡಬೇಕು. ಹಲೋ ನಮಸ್ತೆ.
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ಸೂಪರ್ ಇದ್ದೀನಿ. ಮಹೇಶ್ ಹೊಸೂರಾ?
2: ಖಂಡಿತವಾಗ್ಲ ಅಲ್ಲ ಸರ್, ನನ್ನ ಹೆಸರು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತೀನಿ.
1: ಚಿಕ್ಕಪ್ಪ? ಓಕೆ ಓಕೆ, ಚಿಕ್ಕಪ್ಪ ಅವರು. ಯಾವ ಹಾಡು ಇಷ್ಟಪಡಿ ನೋಡಿ, ಇವತ್ತು ನನಗೆ ತುಂಬಾ ಖುಷಿ ಆಗ್ತದೆ ನೀವು ಯಾವ ಹಾಡುಗಳು ಇಷ್ಟಪಡ್ತಾ ಇದ್ದೀರ ಅಂತ ಕೇಳೋಕೆ.
2: ನಾನು ಇವತ್ತು ಹೇಳ್ತಾರ ಹಾಡು ಯಾವ್ದು ಸರ್? ನಿನ್ನೆ ತಾಯಿಂದಿರ ದಿನಾಚರಣೆ ಅಂಗವಾಗಿ ಮತ್ತು ನನ್ನ ತಾಯಿಯ ನೆನಪಿಗಾಗಿ.
1: ಅಲ್ಲ, ಇದು ಈ ಹಾಡು ಯಾವಾಗ್ಲೂ ಹಾಡ್ತಾ ಇರ್ಬೇಕು ನಿಮ್ ತಾಯಿಗೋಸ್ಕರ ಅಲ್ವಾ?
2: ಹೌದು ಸರ್, ಖಂಡಿತ.
1: ಅದು ಇಂಪಾರ್ಟೆಂಟ್.
2: ಹೌದು ಸರ್.
1: ಯಾವ ಫಿಲಮ್?
2: ಹಾಡು
1: ಸರ್.
2: ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ಲಾಲಿ ಹಾಡೋ.

0: త్యాగమయీ తాయి తాయి తాయి. ధన్యవాదాలు సార్.
1: ఓకే సార్, తుబా ధన్యవాదం. ಎಸ್ ಕೆಳಗಡೆ ರಾಷ್ಟ್ರಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ ಅವರು ಅವರ ಮೆಚ್ಚಿನ ಗೀತೆ ಹಾಡಿದರೆ. ಹಲೋ ನಮಸ್ತೆ
2: ಸರ್,
1: ಎಲ್ಲೇ ಗೌಡ್ರ?
2: ಶೇಷಚಲ ಹಾರನಹಳ್ಳಿ.
1: ಹಾರನಹಳ್ಳಿ ಶೇಷಚಲ ಅವರೇ, ಯಾವ ಹಾಡು ಇಷ್ಟ?
2: ಹುಡುಗ
1: ಅಲ್ಲ ಅಲ್ಲ, ನಾ ಮೆಚ್ಚಿದ ಹುಡುಗನ, ನಾ ಮೆಚ್ಚಿದ ಹುಡುಗ ಚಿತ್ರದ ಹಾಡು. ಯಾಕೆ ಈ ಹಾಡೇ ನಿಮಗೆ ಇಷ್ಟ?
2: ಹಾಡು ಸರ್, ಯಾಕಂದ್ರೆ ಇಂಪಾರ್ಟೆಂಟ್. ನನ್ನ ಮದುವೆ ಆದಾಗ ನಮ್ಮ ಗ್ರೂಪ್ ಅಲ್ಲಿ ಹೇಳಿದ್ರು ಸರ್, ಈ ಹಾಡನ್ನ ಹೇಳಿದ್ರು. ಅದು ಅವಾಗ ನಮಗೆ ರಿಪೀಟ್ ಆಗ್ತಾ ಇರತ್ತೆ ಹಾಡೋದು. ಹಾಡು ಚೆನ್ನಾಗಿದೆ ಸರ್, ಹಾಡು ಚೆನ್ನಾಗಿದೆ.
1: ಅದೇ ಹೇಳ್ತಾ ಇದ್ದೆ ನಾನು, ಒಂದು ಹಾಡಿಂದೆ ಒಂದು ಕಾರಣ ಇರುತ್ತೆ ಅಂತ ಹೇಳಿ. ಓಕೆ ಹಾಡಿ ಸರ್, ಇಷ್ಟ ಹಾಡಿ.
0: ಮಂಗಳದ ಈ ಸುದಿನ ಮಧುರವಾಗಲಿ, ನಿಮ್ಮೊಲವೇ ಈ ಮನೆಯ ಸಂದಾದೀಪವಾಗಲಿ, ಅನುರಾಗದ ರಾಗ ಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆ ಎಂದು ಕಾಣದಾಗಲಿ.
1: ಓಕೆ ನೋಡಿ, ಇಷ್ಟವಾದ ಹಾಡು ಅಂದಾಗ ಸ್ವಲ್ಪ ಮೆಲೋಡಿ ಬರೆದ್ರೆ ತುಂಬಾ ಒಳ್ಳೇದು. ಓಕೆ ಹಾಡಿದ್ರಿ ಹಾಡಿದ್ರಿ, ಯಾಕಂದ್ರೆ ಇಷ್ಟವಾದ ಹಾಡು ಅಂತ ಅಂದ್ಮೇಲೆ ಅದನ್ನ ತುಂಬಾ ಚೆನ್ನಾಗಿ ಹಾಡೋ ಅಂತದ್ದು ಅಭ್ಯಾಸ ಆದ್ರೆ ಇನ್ನೂ ಒಳ್ಳೇದು. ಇಷ್ಟವಾದ ಹಾಡು ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಸ್ಪೆಷಾಲಿಟಿ ವಿಶೇಷತೆ ಇರುತ್ತಲ್ವಾ? ಎಸ್ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಎಸ್, ಆರ್ನಹಳ್ಳಿಯಿಂದ ಶೇಷಚಲ ಅವರು ತಮ್ಮ ಇಷ್ಟವಾದ ಹಾಡನ್ನು ಹಾಡಿದರೆ. ಓಕೆ ನೋಡೋಣ ಮುಂದೆ ಯಾರದು ಇಷ್ಟವಾದ ಹಾಡು ಕೇಳೋಣ. ಹಲೋ ನಮಸ್ತೆ, ಮುರಳಿಧರ್ ಶಿವಮೊಗ್ಗ ಅವರು. ಯಾವ ಹಾಡು ಇಷ್ಟಪಡ್ತೀರಿ ನಾವು ತಿಳ್ಕೊಬೇಕು, ಹಾಡು ಯಾಕೆ ಏನು ಅಂತ ಹೇಳಿ.
3: ಇದು ಡಾಕ್ಟರ್ ಅಚ್ಪುರ್ ಹೇಳಿದ ಹಾಡು.
1: ಯಾವ ಫಿಲಮು
3: ಇದು? ಹೆಸರು ಮತ್ತೋಗಿದೆ.
1: ಅಯ್ಯೋ ಎಸ್,
3: ನನಗೊಂದು
1: ಅಲ್ಲ ಸರಿ ಸರ್, ಇನ್ನು ಈ ಹಾಡು ಯಾಕೆ ಇಷ್ಟ ಅಂತ ನಮಗೆ ಬೇಕಲ್ಲ.
3: ಯಾಕೆ ಅಂದ್ರೆ ನಮ್ಮ ಆಸೆಗೆ ಕೊನೆ ಇಲ್ವ ಸರ್.
1: ಆಹಾ, ಓಕೆ.
3: ನಾವು ಬಯಸುವಂತ ಯಾವ್ದು ನಡೆಯಲ್ಲ.
1: ಓ, ಇದು ಕೀ ಪಾಯಿಂಟ್,
3: ಇದು ಕೀ ಪಾಯಿಂಟ್ ಅಷ್ಟೇ.
1: ಓಕೆ ಸರ್, ಹಾಡಿ ಹಾಡಿ.
3: ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದ ಏಕೆ ಏನುವೆ. ಸರ್ ನಿಮ್ಗೆ ಗುರ್ತಾ ಇರ್ತೀನಿ.
1: ಈ ಹಾಡಿನ ತರನೇ ನೀವು ಬದುಕ್ತಾ ಇದ್ದೀರಿ.
3: ಹ್ಞೂ ಸರ್, ನನ್ನ ಆಸೆ ಇನ್ನು ಹಂಗೆ ಇದೆ. ನನ್ನ ಆಸೆ ಬಸ್ ಜಾಬ್ ಸಿಗೋದಿಲ್ಲ ಅಂತೇಳಿ ನಾನು ಜೀವನ ಮಾಡ್ತಾ ಇದ್ದೀನಿ ಸರ್.
1: ಆಸೆ ಇರ್ಬೇಕು, ಅದು ಈಗ ಏನಾಗಿದೆ ಅಂದ್ರೆ ಅದು ತುಂಬಾ ದುರಾಸೆ ಆಗ್ಬಿಟ್ಟಿದೆ ಅಲ್ವಾ, ಅದು ಪ್ರಾಬ್ಲಮ್. ಓಕೆ ಓಕೆ ಸರ್, ಧನ್ಯವಾದ. ಎಸ್, ಮುರಳಿಧರ್ ಶಿವಮೊಗ್ಗ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡೇ ಬಿಟ್ರು ಅವರು, ತಮ್ಮ ಇಷ್ಟವಾದ ಒಳ್ಳೆ ಅರ್ಥಗರ್ಭಿತ ಹಾಡೋದು. ಮುಂದಿನ ಕರೆ. ಹಲೋ ನಮಸ್ತೆ. ಹಲೋ ನಮಸ್ತೆ,
4: ನಮಸ್ಕಾರ
1: ಸರ್. ಎಲ್ಲಿಂದ?
4: ಗೌರಿ ಬಿದ್ನೂರ್, ಸುರೇಶ್ ಭಟ್.
1: ಗೌರಿ ಬಿದ್ನೂರಿನಿಂದ? ಓಕೆ ಸರ್, ಅಲ್ಲಿ ಹೌದೌದು, ತುಂಬಾ ದೂರದಿಂದ. ಸುರೇಶ್ ಅವರ?
4: ಸುರೇಶ್ ಭಟ್.
1: ಸುರೇಶ್ ಭಟ್, ಅಲ್ಲಿ ರೇಡಿಯೋದಲ್ಲಿ ಕೇಳ್ತಾ ಇದ್ದೀರಾ ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀರಾ?
4: ಮೊಬೈಲ್ ಅಲ್ಲಿ ಬರ್ತದೆ ಸರ್.
1: ರೇಡಿಯೋದಲ್ಲೂ ಕೇಳುತ್ತೆ ಅನ್ಸುತ್ತೆ, ಟ್ರೈ ಮಾಡಿ.
4: ಬರ್ತಾ
1: ಇಲ್ವಾ? ನಿಮ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ, 10 kilobits ಆಗಿದೆ. ಎಸ್, ಯಾವ ಫಿಲಮ್ ಇಂದ ಹಾಡು ಹಾಡ್ತೀರಿ? ಹಾವಿನ ಹೆಡೆ, ವಿಷ್ಣುವರ್ಧನ್.
4: ಓಹೋ,
1: ಡಾಕ್ಟರ್ ರಾಜ್ಕುಮಾರ್. ಓಕೆ ಓಕೆ. ಎಸ್, ಯಾವ ಹಾಡು ಅದರಲ್ಲಿ?
4: ಹೂವಿನಿಂದ ಬರವೇ ಕಥೆ.
1: ಯಾಕೆ ಆ ಹಾಡು ಇಷ್ಟ?
4: ಅದು ಪ್ರೇಯಸಿ ಬೇಜಾರಾದಾಗ ಪ್ರಿಯಕರ ಹೇಳೋದು ಸರ್, ಚೆನ್ನಾಗಿದೆ ಈ ಹಾಡು.
1: ಹೌದಾ, ನಿಮ್ಗೆ ಇಷ್ಟನಾ ಹಾಡು?
4: ಹೌದು ಸರ್. ಎಂಟ್ರಿ ಬೇಜಾರಾದಾಗ ನಾವು ಈ ಹಾಡು
1: ಹೇಳ್ತೀವಿ. ಅದಕ್ಕೆ ಕೇಳಿದೆ, ಯಾಕೆ ಇದರಿಂದ ಏನ್ ಕಾರಣ ಇದೆ ಅಂತ. ನಿಮ್ ಮನೆಯವರಿಗೂ ಕೇಳಂಗ ಹೇಳ್ಬಿಡಿ ಹಾಡು.
4: ಇಲ್ಲ ರೆಕಾರ್ಡ್ ಮಾಡ್ಕೊಂಡ ಅವ್ರು ಕೇಳ್ತೀನಿ ಸರ್.
1: ಓಕೆ ಓಕೆ ಹಾಡಿ ಸರ್, ಹಾಡಿ ಹಾಡಿ.

ಹಾಡುವಾಗ ಅಪಸ್ವರವನು ಮೂಡಿದಂತೆ ನಾನಾ ದಿನ ಹಾಡಿದ ನುಡಿ ಕಹಿಯಾಯಿತು ಹೊರಟಾಯಿತು. ಎಲ್ಲೆಂದು ಹೀಗೆ ನಾ ಮಾಡಿನು ನನ್ನಾಣೆ ನಂಬು ನೀ ನನ್ನನು ಸಾರಿ ಐ ಎಂ ವೆರಿ ಸಾರಿ.

0: ಓಕೆ ಸರ್, ಸುರೇಶ್ ಭಟ್ ಅವರೇ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರಿ, ಇಷ್ಟವಾದ ಹಾಡು ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಓಕೆ ಸರ್, ತುಂಬಾ ಧನ್ಯವಾದ. ನಮಸ್ತೆ. ಎಸ್ ಕೆಳಗರೆ ಗೌರವ ಬಿದೂರಿನಿಂದ ಸುರೇಶ್ ಭಟ್ ಅವರು ತಮ್ಮ ಮೆಚ್ಚಿನ ಹಾಡನ್ನು ಹಾಡಿದರೆ ಮುಂದಿನ ಮೆಚ್ಚಿನ ಗೀತೆ ಯಾರದು ಕೇಳೋಣ. ಎಸ್ ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ ಹೊಸ ಎಲ್ಲಿಂದ?
1: ಶ್ಯಾಮ್ ಸುರೇಶ್.
0: ಓ, ಶ್ಯಾಮ್ ಸುರೇಶ್, ಹಾಲಪ್ಪ ಸರ್ಕಲ್. ಯಾವ ಹಾಡು ಇಷ್ಟ
1: ಸರ್? ಒಂದು ಪ್ರೇಮದ ಕಥೆ ಅಂತ ಒಂದು ಸಿನಿಮಾ ಬಂದಿತ್ತು.
0: ಹೌದು,
1: ಎಲ್ವಿ ಶಾರದಾ ರಜನಿಕಾಂತ್ ಇರೋದು. ಅದ್ರದ್ದು ಒಂದು ಹಾಡು ಹೇಳ್ತೀನಿ.
0: ಅದ್ರದ್ದು ಒಂದು ಹಾಡು ಬೇಡಿ, ಯಾಕೆ ಆ ಹಾಡು ಇಷ್ಟ?
1: ಅದು ನಂಗೆ ಆ ಸಿನಿಮಾ ನೋಡಿದಾಗ್ಲಿಂದ ಮನಸ್ಸಲ್ಲಿ ಇತ್ತು ಸರ್. ಒಂಥರ ಜೋಶ್ ಅಲ್ಲಿ ಹಾಡಿದ್ದಾರೆ ತಿಂಡಿ ಜಾನಕಿ.
0: ಓಕೆ,
1: ಅದಕ್ಕೆ ಹಾಡು ಹಾಡ್ಬೇಕು ಅಂತ ಅನ್ಸಿದೆ. ಅಲ್ಲ,
0: ಹಾಡಿ ಸರ್, ಹಾಡಿ ಹಾಡಿ.
1: ಓಕೆ ಸರ್. ಬಾಳಿಗೆ ಹರ್ತ ಕಂಡಿದೆ ಇಲ್ಲಿ ಪ್ರಕೃತಿ.

0: பாடிதே சத்தா தந்திதே இல்லி
1: அந்தவி
0: முக்தா ஜீவகளெரடு நிறுதிவே தாவந்து தீவி பிரணயத
1: ஷாம் சுரேஷ் சுரேஷ்
0: ரோமாந்தகாரி பிரதிபுட ரோமாந்தகாரி.
1: ಓಕೆ ಓಕೆ ಓಕೆ ಸುರೇಶ್ ಅವರೇ, ತುಂಬಾ ಹಾಡಾಡ್ತಾ ಇದ್ದೀರಿ. ಇಷ್ಟವಾದ ಹಾಡಾದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಡ್ತಾ ಇದ್ರು, ಖುಷಿ ಆಗ್ತಾ ಇದೆ. ಹಾ, ಚೆನ್ನಾಗಿ ಹಾಡ್ತಾ ಇದ್ದೀರಿ, ಧನ್ಯವಾದ. ಮುಂದಿನ ಕೇಳೋದರಿಗೆ ಅವಕಾಶ ಬೇಕಲ್ಲ.
0: ಹೌದು ಸರ್, ಥ್ಯಾಂಕ್ ಯು. ನೀವು ಸ್ವಲ್ಪ ಹೇಳಿದ್ರೆ ನಾನು ನಾಟ್ಯ ಸಾಲಿಗೆ ನಿಲ್ಸಿ ಬಿಡ್ತಿದ್ದೆ.
1: ಮಗ್ನರಾಗ್ಬಿಟ್ಟಿದ್ದೀರಿ. ಶ್ಯಾಮ್ ಸುರೇಶ್, ಸುರೇಶ್ ಅವರು ಭದ್ರಾವತಿಯಿಂದ ತಮ್ಮ ಇಷ್ಟವಾದ ಹಾಡು ಹಾಡಿದರೆ. ಮುಂದಿನ ಇಷ್ಟವಾದ ಹಾಡು ಯಾರದು ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ಏನ್ ಹೆಸರು? ಅಸ್ಮಾ ಅವರು. ಎಲ್ಲಿಂದ? ತರೀಕೆರೆಯಿಂದಲ? ಶಿವಮೊಗ್ಗದಿಂದ. ಓಕೆ, ಯಾವ ಹಾಡು ಹಾಡ್ತೀರಿ? ಹೌದಾ, ಯಾಕೆ ಯಾವ ಹಾಡು ಹಾಡ್ತೀರಿ? ಇಷ್ಟ ಯಾಕೆ? ಇಷ್ಟ ಅಂತ ಅಂದ್ರೆ ಅದು ಅಲ್ಲ, ಅದರಿಂದ ಒಂದು ಕಾರಣ ಇರುತ್ತಲ್ವಾ ಯಾಕೆ ಇಷ್ಟ? ಅದ ಹಾಡಾಡಿದಾಗ ಏನೋ ಒಂದು ಮೆಮೊರೀಸ್ ಬರ್ಬೋದು, ಏನೋ ಒಂದು ಫೀಲಿಂಗ್ಸ್ ಬರ್ಬೋದು, ಅಥವಾ ಏನೋ ಒಂದು ದುಃಖ ಕಡಿಮೆ ಆಗೋದು, ಖುಷಿ ಹೆಚ್ಚಾಗ್ಬೋದು, ಏನೋ ಒಂದ್ ಇರುತ್ತೆ ಕಾರಣ ಅಂತ. ಹೌದಾ, ಸ್ಯಾಡ್ ಸಾಂಗ್. ಓಕೆ ರೈಟ್, ಹಾಡಿ ಹಾಡಿ.
2: ಸ್ವಲ್ಪ
1: ಹಾಡಿ. ಅದು ಮೆಚ್ಚಿನ ಹಾಡು ಅಂದ್ರೆ ಅದು ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಹಾಡಿ ಎಷ್ಟು ಹಾಡಿ ಹಾಡಿ.

0: ಎಸ್ ಓಕೆ ಓಕೆ ಧನ್ಯವಾದ ಬಾಯ್. ಎಸ್ ಕೆಳಗಡೆ ಹಾಸ್ಮ ಅವರು ಶಿವಮೊಗ್ಗದಿಂದ ಹಾಡನ್ನ ಹಾಡಿದ್ದಾರೆ. ನೋಡೋಣ ಮುಂದಿನ ಕರೆ, ಮುಂದಿನ ಗೀತೆ, ಮುಂದಿನ ಮೆಚ್ಚಿನ ಗೀತೆ ಯಾರ್ದು ಅಂತ ಹೇಳಿ. ಹಲೋ ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು?
1: ಗೋಪಾಲಪ್ಪ ಅಂತ.
0: ಎಲ್ಲಿಂದ ಸರ್?
1: ನ್ಯಾಮತಿ ತಾಲೂಕು ಬಸವನಹಳ್ಳಿ.
0: ನ್ಯಾಮತಿ ತಾಲೂಕು
1: ಬಸವನಹಳ್ಳಿ.
0: ಬಸವನಹಳ್ಳಿಯಿಂದ
1: ಸರ್.
0: ಕಾರ್ಯಕ್ರಮ ಗೊತ್ತಾಯ್ತಾ ಏನು ಅಂತ? ಇದು
1: ಗೊತ್ತಾಯ್ತು ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೆ.
0: ಏನ ಕಾರ್ಯಕ್ರಮ ಇದು ಇವತ್ತು ನಡೀತಾ ಇರೋದು? ನಿಮ್ಮ ಇಷ್ಟವಾದ ಗೀತೆ ಯಾವುದು
1: ಸರ್? ಇಷ್ಟವಾದ ಗೀತೆಗಳು ಬೇಕಾದಷ್ಟು.
0: ಇಲ್ಲ ಇಲ್ಲ ಇಲ್ಲ, ಈಗ ಯಾವ್ದಾದ್ರು ನಾವು ಒಂದನ್ನ ತುಂಬಾ. ನಿಮ್ಮಲ್ಲಿ ಇಷ್ಟವಾದ ಹಣ್ಣು ಯಾವುದು ಅಂದ್ರೆ ಹೇಳ್ತೀರಿ, ಇಷ್ಟವಾದ ಕಲರ್ ಯಾವುದು ಅಂದ್ರೆ ಹೇಳ್ತೀರಿ, ಹಾಗೆ ಇಷ್ಟವಾದ ಗೀತೆನೂ ಒಂದಿರುತ್ತೆ. ಅದು ಎಲ್ಲಾದ್ರೂ ಬರಲ್ಲ, ಒಂದ್ ಬರುತ್ತೆ. ಗಿರಿಕನ್ಯೆ ಚಿತ್ರದ ಯಾವ ಹಾಡು?
1: ಏನೆಂದು ಮಾನವ ನಾಶಿಗೆ ಕೊನೆಯಲ್ಲಿ
0: ನೋಡಿ ಎಂತ ಒಳ್ಳೆ ಹಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಹಾಡಿ ಹಾಡಿ ಸರ್. ಎಸ್ ಹೌದು.
1: ಏನೆಂದು ನಾ ಹೇಳಲಿ ಮಾನವ ನಾಶಿಗೆ ಕೊನೆಯಲ್ಲಿ ಕಾಣುವುದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಜಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಓ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನ ಕೊನೆಯಲ್ಲಿ. ಸಾಕು ಸರ್.
0: ಓಕೆ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದು ಹಾಡು ಹಿಂದೆನೂ ಯಾವಾಗ್ರೀನು, ಇವತ್ತು ಯಾವಾಗ್ರೀನು, ಮುಂದೆನೂ ಯಾವಾಗ್ರೀನು ಅಲ್ವಾ? ಅಷ್ಟು ಒಳ್ಳೆ ಸಾಹಿತ್ಯ ಇದು. ಎಸ್ ಧನ್ಯವಾದ ಸರ್ ಹಾಡನ್ನ, ನಿಮ್ಮ ಮೆಚ್ಚಿನ ಹಾಡನ್ನ ಹಾಡಿದ್ದೀವಿ. ಓಕೆ ಕೆಳಗರೆ, ಗೋಪಾಲಪ್ಪ ಬಸವನಹಳ್ಳಿ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ಸಮಯ ಆಗ್ತಾ ಬರ್ತಾ ಇದೆ, ನೋಡೋಣ ಮುಂದಿನ ಲಕ್ಕಿ ಕಾಲರ್ ಯಾರು ಅಂತ ಹೇಳಿ. ಹಲೋ ನಮಸ್ತೆ.
2: ಹಲೋ ಸರ್, ಭದ್ರಾವತಿಯಿಂದ
0: ನರೇಂದ್ರ ಗೋರ್ಪಡೆ ಅವರು.
2: ಹೌದು ಸರ್.
0: ಸರ್ ಇವತ್ತು ನಿಮಗೆ ಇದೇ ಅಕ್ಷರದ ಹಾಡು ಹಾಡಿ ಅಂತ ಹೇಳ್ತಾ ಇಲ್ಲ.
2: ಗೊತ್ತಾಯ್ತು ಗೊತ್ತಾಯ್ತು
0: ಗೊತ್ತಾಯ್ತು.
2: ಚಿತ್ರದ ಹೆಸರು ನ್ಯಾಯ ಎಲ್ಲಿದೆ.
0: ಓಕೆ,
2: ಟೈಟಲ್ ಸಾಂಗ್ ಅದು.
0: ಯಾಕೆ ಸರ್ ಹಾಡು ಇಷ್ಟ?
2: ಓ ಇವತ್ತಿನ ಸ್ಥಿತಿ ಹಂಗಿದೆ ಸರ್.
0: ಆಹಾ,
2: ಅನ್ಯಾಯ ನಡೀತಾ ಇದೆ, ನ್ಯಾಯ ಸಾಯ್ತಾ ಇದೆ. ಇವತ್ತಿನ ಪರಿಸ್ಥಿತಿಗೆ ಕನ್ನಡಿ ಹಿಡಿಯುವಂತ ಹಾಡದು.
0: ಓ ರೈಟ್, ಹಾಡಿ ಸರ್. ಖಂಡಿತ ಹಾಡಿ ಸರ್.
2: ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಕಾಯಿದೆ ಎನ್ನುವರು, ಕೋಟಿದೆ ಎನ್ನುವರು, ವಾದ ಮಾಡಿ ಗೆಲ್ಲಿಸುವೆ ಎನ್ನುವರು. ಯಾರೇನು ಹೇಳಿದರೇನು, ಯಾರೇನು ಮಾಡಿದರೇನು, ನಾಯಂತೆ ಅಲೆಯೋದೆ ನಿನಗೆ ಗತಿ. ಮಾತಿನ ಮಲ್ಲರ ವಾದಕ್ಕೆ ಎಲ್ಲರ ಸೋತಿರೆ. ನಿಜವೂ ಕೊರಗಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ?
0: ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಸೊಗಸಾಗಿತ್ತು, ಧನ್ಯವಾದ ಸರ್. ಎಸ್ ಕೆಳಗರೆ, ನರೇಂದ್ರ ಗೋರ್ಪಡೆ ಅವರು ಭದ್ರಾವತಿಯಿಂದ ಕರೆ ಮಾಡಿ ತಮ್ಮ ಇಷ್ಟವಾದ ಹಾಡನ್ನ ಹಾಡಿದ್ದಾರೆ. ನೋಡೋಣ ಮುಂದಿನ ಕರೆ, ಕೊನೆಯ ಕರೆ ನೋಡೋಣ. ಹಲೋ ನಮಸ್ತೆ.
3: ಹಲೋ
0: ನಮಸ್ತೆ.
3: ನಮಸ್ತೆ ಸರ್.
0: ಹೆಸರು?
3: ಮೂರ್ತಿ ಅವರು ಸರ್, ವಿಲ್ಸನ್ ಗಾರ್ಡನ್ ಬೆಂಗಳೂರು.
0: ಓ ಮೂರ್ತಿ ಅವರು, ವಿಲ್ಸನ್ ಗಾರ್ಡನ್. ಓಕೆ ಸರ್, ಯಾವ ಹಾಡು ಆಡ್ತೀರಿ?
3: ದಿನನಿತ್ಯ ಪೇಪರ್ ಓದ್ತಾ ಇರ್ತೀನಿ ಸರ್ ನಾನು. ಅದರಲ್ಲಿ ಒಂದು ಯಾವಾಗೂ ನೋಡ್ತಾ ಇರ್ತೀನಿ, ಜನಗಳು ಹೆಂಗೆ ಮರಳಾಗ್ತಾರೆ ಅಂದ್ರೆ, ಅದನ್ನ ನೆನ್ಸ್ಕೊಂಡು ನನಗೆ ಈ ಹಾಡು ನೆನ್ಪಾಗ್ತಾ ಇರತ್ತೆ ಯಾವಾಗ್ಲೂ.
0: ಜಸ್ಟ್ ಒಂದು 20 ಮಿನಿಟ್ಸ್ ಅಲ್ಲಿ, 20 ಸೆಕೆಂಡ್ಸ್ ಅಲ್ಲಿ ಆಡಿ ಸರ್.
3: ಏನು ಮಾಡಲಿ ನಾನು, ಏನು ಹೇಳಲಿ, ಕಣ್ಣುಗಳಿದ್ದರು ಕುರುಡರ ಹಾಗೆ ಅಲವರು ನಡೆಯುವರು, ಎಲ್ಲ ಬಲ್ಲನು ಎನ್ನುತ್ತ ಹೋಗಿ ಹಳ್ಳಕ್ಕೆ ಬೀಳುವರು.
0: ಇದಿಷ್ಟವಾದ ಹಾಡ ನಿಮ್ಗೆ?
3: ಹೌದು ಸರ್, ಯಾಕಂದ್ರೆ ಪೇಪರ್ ಅಲ್ಲಿ ನೋಡ್ತಾ ಇರ್ತೀನಿ ನಾನು.
0: ಓಕೆ ಓಕೆ ಸರ್,
3: ಅದನ್ನ ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ ನಾನು, ನೋಡಪ್ಪ ಹೀಗೆ ಅಂತ.
0: ಎಸ್, ತುಂಬಾ ಧನ್ಯವಾದ.
3: ಪೇಪರ್ ವಂಚಕರಿಂದ ಎಷ್ಟು ಜನ ಇದ ಮರಳಾಗ್ತಾ ಇದಾರೆ ಅಂತ.
0: ಓಕೆ ಓಕೆ, ಧನ್ಯವಾದ ಸರ್.
3: ಅದು ನೆನಪಾಯ್ತು ಸರ್ ನನಗೆ.
0: ಎಸ್, ಧನ್ಯವಾದ ಸರ್, ಥ್ಯಾಂಕ್ ಯು.
3: ಧನ್ಯವಾದಗಳು.
0: ಎಸ್ ಕೆಳಗರೆ, ಇವತ್ತು ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ. ತುಂಬಾ ತಮ್ಮ ಇಷ್ಟವಾದ ಹಾಡನ್ನ ಕೇಳಿ ನನಗೆ. ಸೊ ಮತ್ತೆ ಬುಧವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಇದೆ, ಅಲ್ಲಿ ಈ ತರ ಚಾನ್ಸ್ ಇರಲ್ಲ ಅಂತ ಹೇಳ್ತಾ ಇಷ್ಟೊತ್ತು ಕರೆ ಮಾಡಿ ಹಾಡನ್ನು ಹಾಡಿದಂತ ನಮ್ಮೆಲ್ಲ ಕೇಳಬಂದವರಿಗೆ ನಿರ್ಯದ ಪರವಾಗಿ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮೊಂದಿಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು ಪ್ರಸಾರವಾದವು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
0: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
0: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
0: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:30:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಮನೋಹರ್ ಪಟವರ್ಧನ್ ಅವರಿಂದ

ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರ ದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೆಳಗರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎರಡು ನಕ್ಷತ್ರಗಳು ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ವಾಣಿಜಯರಾಮ್ ಮತ್ತು ಡಾಕ್ಟರ್ ರಾಜ್ಕುಮಾರ್.

ಭಕ್ತ ಜ್ಞಾನದೇವ ಚಿತ್ರದ ಹಾಡನ್ನು ಕೇಳಿದ್ರಿ. ಕೇಳಿ ಬಂದ ಧ್ವನಿಗಳು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರದು. ಕೆಳಗರ ಮುಂದಿನ ಗೀತೆಗೂ ಮುನ್ನ ನಮ್ಮ ಕೆಳಗರ ಸಂದೇಶ ನೋಡೋಣ. ಸರ್, ಹಳೆಯ ಗೀತೆಗಳು ಸೊಗಸಾಗಿವೆ ಅಂತ ಹೇಳ್ತಾ ಇದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ತೀರ್ಥಹಳ್ಳಿ ತಾಲೂಕು ಕಬಸೆ ಗ್ರಾಮದ ಚಂದ್ರಶೇಖರ್ ಅವರು ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ, ನಮಸ್ಕಾರ ಮತ್ತೆ ಸರ್, ಊಟ ಆಯ್ತಾ? ನಾವು ಕೂಡ ಸಭೆ ನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಎಲ್ಲ ಹಾಡುಗಳು ಚೆನ್ನಾಗಿವೆ. ಭಕ್ತ ಕುಮಾರ ಚಿತ್ರದ ಹಾಡು ತುಂಬ ಇಷ್ಟವಾಯಿತು. ಪ್ರಸಾರಕ್ಕೆ ಧನ್ಯವಾದಗಳು. ಶಾಂತಾಚಾರ್ ಬೆಡಗೆ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಸರ್. ಮನಸ್ಸಿಗೆ ಹಿತ ನೀಡುವ ಹಳೆಯ ನೆನಪುಗಳನ್ನು ಮರುಕಳಿಸುವಂತಹ ಇಂಪಾದ ಹಾಡುಗಳು ಪ್ರಸಾರವಾದಾಗ ಸಿಗುವ ಆನಂದವೇ ಬೇರೆ. ಜೀವನದ ಜಂಜಾಟಗಳ ನಡುವೆ ಇಂತಹ ಸಂಗೀತದ ಸುಧೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಇಂದಿನ ಒತ್ತಡದ ಬದುಕಿಗೆ ಬಹಳ ಅವಶ್ಯಕವಾದ ಮಂತ್ರ ರಾಗ ರಂಜಿನಿಯಂತಹ ಕಾರ್ಯಕ್ರಮಗಳು ಕೇವಲ ಮನರಂಜನೆ ಅಲ್ಲ, ಅವು ಮನಸ್ಸನ್ನು ಹಗುರಗೊಳಿಸುವ ಮದ್ದು. ಚಿಂತೆಗಳನ್ನು ಬದಿಗೊತ್ತಿ ಸಂಗೀತದ ಲಯಕ್ಕೆ ಮನಸ್ಸೋತ್ತಾಗ ಬದುಕು ಮತ್ತಷ್ಟು ಸುಂದರವಾಗಿ ಕಾಣುತ್ತದೆ. ಹೀಗೆ ಸಂಗೀತವನ್ನು ಆನಂದಿಸುತ್ತಾ ನಗು ನಗುತ್ತಾ ಇರೋಣ. ಧನ್ಯವಾದಗಳು. ಶುಭರಾತ್ರಿ. ಏನಿದು ಇಷ್ಟೊಂದು ವಿಶೇಷತೆಯಿಂದ ಕಳಿಸಿಬಿಟ್ಟಿದ್ದೀರಿ ಸಂದೇಶ. ಡಾಕ್ಟರ್ ಎಂ ಡಿ ಕೃಷ್ಣ, ಶ್ರೀರಾಮ್ಪುರ, ಮೈಸೂರು. ಸವಿನೆನಪು ಹಳೆಯ ಗೀತೆಗಳು ಹೋರಣ ಪ್ರಾರಂಭದ ಎರಡು ನಕ್ಷತ್ರದ ಡಾಕ್ಟರ್ ರಾಜ್ ಮತ್ತು ವಾಣಿ ಜಯರಾಮ್ ಧ್ವನಿಯ ಗೀತೆ ಅಮೋಘವಾಗಿತ್ತು. ಭಕ್ತ ಕುಂಬಾರದ ಪಿ ಬಿ ಶ್ರೀನಿವಾಸ್ ಅವರ ಭಕ್ತಿ ಪ್ರಧಾನ ಗೀತೆ ಸೂಪರ್. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಎಕ್ಸಲೆಂಟ್. ಆಯ್ಕೆ ಮಾಡಿರುವ ಗೀತೆ ಎಲ್ಲವೂ ಚೆಂದ ಇದೆ. ನಿಮಗೆ ಧನ್ಯವಾದಗಳು. ಓಕೆ, ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಭಕ್ತ ಸಿರಿಯಾಳ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು.

ಕೆಜೆ ಯೇಸುದಾಸ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸತಿ ಸಕ್ಕುಬಾಯಿ ಚಿತ್ರದ ಹಾಡನ್ನ ಕೇಳಿದ್ರಿ. ಸ್ಟುಡಿಯೋ ಸಮಯ ಸರಿಯಾಗಿ 10:46:40. ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಕೇಳಿದರೆ ನಾಳೆ ಬೆಳಿಗ್ಗೆ 7:15 ಬದುಕು ಚಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಾರ್ಪೆಂಟರ್ ರಾಜು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಇನ್ನು ನಾಳೆ ಬೆಳಿಗ್ಗೆ 8:30 ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ತಿಳಿಸಿರುವಂತಹ ಮಧುಮೇಹ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆ ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ.

ದರ್ಶಕರು ಶಿಲ್ಪ ಎಚ್ ಎಂ. ಎಸ್ ಕೆಳಗಡೆ ಮುಂದಿನ ಗೀತೆಗೆ ಮುನ್ನ ನಮ್ಮ ಕೇಳುಗರ ಸಂದೇಶ ತಗೊಳ್ಳೋಣ. ಯಾರೆಲ್ಲ ಏನು ಸಂದೇಶ ಕಳಿಸಿದ್ದಾರೆ ಅಂಥೇಳಿ. ನಮಸ್ತೆ. ಹಳೆ ಹಾಡು ಅಂದರೆ 80ರ ಹಿಂದಿನ ಹಾಡುಗಳು ಪ್ರಸಾರ ಸೂಕ್ತ ಎಂದು ನನ್ನ ಭಾವನೆ. ಮೋಹನ್ ಕುಮಾರ್ ಮಂಗಳ, ಆಲನಹಳ್ಳಿ, ಮೈಸೂರು. ನಮಸ್ತೆ ಸರ್, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳನ್ನು ಕೇಳುವುದಕ್ಕೆ ಸುಮಧಾರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೆಪೇಟೆ ಬೀದಿ ಭದ್ರಾವತಿ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಸರ್, ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಆಯ್ಕೆಯ ಹಳೆಯ ಅಪರೂಪದ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಹಾಡುಗಳಿಗೂ ಇಷ್ಟವಾಗ್ತಾ ಇದೆ. ಧನ್ಯವಾದಗಳು. ಶ್ಯಾಮ್ ಸುರೇಶ್, ಬಿಎಚ್ ರಸ್ತೆ, ಭದ್ರಾವತಿ. ನಮಸ್ತೆ ಸರ್, ನೀವು ಈಗ ಪ್ರಸಾರ ಮಾಡಿದ ಭಕ್ತಿ ಪ್ರಧಾನ ಚಿತ್ರಗೀತೆಗಳು ಈ ತಂಪಾದ ಸಮಯದಲ್ಲಿ ಇಂಪಾಗಿ ಕೇಳಿ ಬರ್ತಾ ಇದೆ. ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದಗಳು. ಅದ್ಭುತ ಹಾಡುಗಳ ಗೀತಾ ಗುಚ್ಛ ಕೇಳುತ್ತಿರಲಿ. ಮನವೆಂಬ ಕುಸುಮ ಇರುಳಿನಲ್ಲಿ ಅರಳುವ ಕುಮದಿನಿ ಎಂತಾಗುವುದು. ಮುರಾರಿ ಕುಲಕರ್ಣಿ, ರಾಯಚೂರು. ಭಕ್ತ ಸಿರಿಯಾಳ ಚಿತ್ರದ ಗೀತೆ ಕೇಳಿದ ಮೇಲೆ ಮಳೆ ಬರಬಹುದು ಎಂದು ಹೊರಗೆ ಹೋಗಿ ನೋಡುತ್ತಿದ್ದೇನೆ. ಮುರಳಿಧರ್, ಶಿವಮೊಗ್ಗ. ಓಕೆ, ನೀವು ಆ ಥರ ಹಾಡಿದರೆ ಸಾಧ್ಯತೆ ಇರಬಹುದಾಗಿತ್ತು, ಪ್ರಯತ್ನ ಪಡಿ. ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್. ಸವಿ ನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲಾ ಗೀತೆಗಳು ಬಹಳ ಸುಂದರವಾಗಿ ಮೂಡಿ ಬರ್ತೇವೆ. ಒಳ್ಳೆ ಒಳ್ಳೆ ಗೀತೆ, ಪ್ರಧಾನವಾದ ಗೀತೆಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೂ ನಿಮ್ಮ ಹೆಮ್ಮೆಯ ಆಕಾಶವಾಣಿಗೂ ಧನ್ಯವಾದಗಳು. ನಿರೂಪಣೆ ಕೂಡ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ಗೀತೆಗಳು ಸೊಗಸಾಗಿವೆ ಸರ್. ಶುಭರಾತ್ರಿ ದಾವಣಗೆರೆಯಿಂದ ಚಿತ್ರಿಕಾ ನೇರ್ಲಗುಂಡಿ. ಎಸ್, ಓಕೆ ಕೆಳಗರೆ. ಈಗ ಮುಂದಿನ ಗೀತೆ ಕವಿರತ್ನ ಕಾಳಿದಾಸ ಚಿತ್ರದು. ಹಾಡಿರುವ ಕಲಾವಿದರು ವಾಣಿ ಜಯರಾಮ್, ಡಾಕ್ಟರ್ ರಾಜ್ಕುಮಾರ್.

ಓಕೆ ಕೇಳಿದ್ರೆ ಕೆಲವು ಸಂದೇಶ ನೋಡೋಣ. ನಮ್ಮ ಕೇಳಿದ್ರ ಸಂದೇಶ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಕವಿರತ್ನ ಕಾಳಿದಾಸ ಚಿತ್ರದ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿವೆ. ಚಿತ್ರ ಕೂಡ ಬಹಳ ವಿಶೇಷವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪುರದ ಅವರಿಗೆ ವಿಶೇಷ ಪ್ರಿಯತ್ತಮೆಯ ಕರುಣೆಯ ತೋರೆಯ ಸೂಪರ್ ಸಾಂಗ್ಸ್. ಈ ಚಿತ್ರದ ಸನ್ನಿವೇಶ ಸಂಗೀತ ಸಾಹಿತ್ಯ ಎಲ್ಲವೂ ಸೂಪರ್ ಸೂಪರ್. ರಾಜಣ್ಣನ್ ಅವರು ಬಹಳ ಅದ್ಭುತವಾಗಿ ಆಡಿದ್ದಾರೆ, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು. ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಕವಿರತ್ನ ಕಾಳಿದಾಸ್ ತುಂಬಾ ಇಷ್ಟವಾದ ಗೀತೆ ಸರ್. ರಾಜ್ಕುಮಾರ್ ಜಯಪ್ರದ ಅವರು ಅಮೋಘವಾದ ನಟನೆ, ಭಕ್ತಿ ಪ್ರಧಾನವಾದ ಚಿತ್ರ, ತುಂಬಾ ಯಶಸ್ವಿಯಾಗಿದೆ. ಹಾಗೆ ಇದರಲ್ಲಿರುವ ಎಲ್ಲ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಧನ್ಯವಾದಗಳು. ಓಕೆ ಸರ್. ಆಕಾಶವಾಣಿ ಸವಿ ನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳುವುದಕ್ಕೂ ಆನಂದವಾಗ್ತಾ ಇದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್ ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೇದಿ ಭದ್ರಾವತಿಯಿಂದ. ಓಕೆ, ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿ, ಓಲ್ಡ್ ಈಸ್ ಗೋಲ್ಡ್. ಓಕೆ, ಮಮತಾ ಭದ್ರಾವತಿಯಿಂದ ಕವಿರತ್ನ ಕಾಳಿದಾಸದ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು ಸರ್, ಧನ್ಯವಾದ. ಎಸ್, ಓಕೆ, ಕೆಳಗಡೆ ನಿಮ್ಮ ಸಂದೇಶಗಳು ತಗೊಂಡಿದ್ದೀನಿ, ಸಂದೇಶ ಕಳಿಸ್ತಾ ಇರಿ ಅಂತ ಹೇಳ್ತಾ ಈಗ ಮಸಣದ ಹೂವು ಚಿತ್ರದ ಒಂದು ಗೀತೆ, ಗಾಯಕಿ ಎಸ್ ಜಾನಕಿ.

ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 11 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: final bout today. In the boys under 15 category, India's six boxers have advanced to the finals, while seven others settled for bronze medals yesterday. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಡೆಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:45. ಆತ್ಮೀಯ ಕೇಳಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರ.